ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 7ನೇ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 29ನೇ ತಾರೀಖು ಶನಿವಾರ. ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಸಮಯ 5:58:40. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ. ಸಮಂಜಸ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಹೊಸ ಋತುವಿಗೆ ಕಬ್ಬು ಅರೆಯುವಿಕೆಯು 15 ಅಕ್ಟೋಬರ್ ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಲಕ್ಷ ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಮಹಿಳೆಯರ ಸ್ವಾವಲಂಬಿ ಬದುಕಿಗಾಗಿ ಗ್ರಾಮ ವಿಕಾಸ ಸಂಸ್ಥೆಯಡಿ ಉಚಿತವಾಗಿ 1089 ಹೊಲಿಗೆ ಯಂತ್ರ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕಂಪ್ಯೂಟರ್ ಆಧಾರಿತ ಸ್ನಾತಕೋತ್ತರ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ಸುಗಮ ಮತ್ತು ಶಿಸ್ತಿನಿಂದ ನಡೆಸಲು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಸು ವಿಮಾ ಪರಿಹಾರ ಮೊತ್ತದಲ್ಲಿ ಮತ್ತೊಂದು ರಾಸುವನ್ನೇ ಖರೀದಿಸಿ ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮುಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನಾ ಸಭೆ ನಿನ್ನೆ ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 7 ಗಂಟೆಗೆ

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ದಿನ ವಿಶೇಷ, ಮಾತು, ಮಾಹಿತಿ, ಪ್ರಕಟಣೆ, ಪ್ರಚಲಿತ ಆಲಿಸುತ್ತೀರಿ. 7:45 ಆಯುಷ್ವಾಣಿ ಪ್ರಸಾರವಾಗುವುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ಹಾಡು ಕೇಳಿ. 1:20 ಸಂದೇಶ ನಮಗೆ ಸಂಗೀತ ನಿಮಗೆ, ಸಂದೇಶಾಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಸಾಯಂಕಾಲ 4:00 ಪರಿಮಳ. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ 5:15 ಸೇಫ್ ಡ್ರೈವ್ ಗಾನಭಜಾನ 6:02 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55 ಕಗ್ಗದ ಸಿರಿ 7:22. ಈ ದಿನ ಶನಿವಾರದ ವಿಶೇಷ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗುವುದು. 8:02 ಜೀವನ ಜ್ಯೋತಿ ಚಿತ್ರದ ಧ್ವನಿವಾಹಿನಿಯನ್ನು ಆಲಿಸಬಹುದು. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ನಾದೋಪಾಸನೆ ಕೇಳುತ್ತಿದ್ದೀರಿ. ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಪ್ರತಿ ಗೆಲುವು ಒಂದು ಬಲಿ ಕೇಳುತ್ತದೆ. ನಿಮ್ಮ ನಿದ್ದೆ, ನಿಮ್ಮ ಊಟ, ನಿಮ್ಮ ಆಟ, ಸಿನಿಮಾ, ಹರಟೆ, ತಿರುಗಾಟ, ಬರ್ತ್ಡೇ, ಹಾಲಿಡೇ, ಹೀಗೆ ಒಂದೊಂದಾಗಿ ಬಲಿ ಕೊಡುತ್ತಾ ಬನ್ನಿ. ಆಗ ನಿಮಗೆ ಗೆಲುವು ಹತ್ತಿರವಾಗುತ್ತಾ ಬರುತ್ತದೆ. ಹೀಗೆಂದರು ರವಿ ಬೆಳಗೆರೆ.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಪ್ರಾಣಿ ಸಹಜ ವ್ಯಕ್ತಿಯನ್ನು ಮನುಷ್ಯನನ್ನಾಗಿಸಿ ಮನುಷ್ಯನನ್ನು ದೇವರನ್ನಾಗಿಸುವ ಭಾವನೆಯೇ ಧರ್ಮ. ಪ್ರಾಣಿ ಸಹಜ ವ್ಯಕ್ತಿಯನ್ನು ಮನುಷ್ಯನನ್ನಾಗಿಸಿ ಮನುಷ್ಯನನ್ನು ದೇವರನ್ನಾಗಿಸುವ ಭಾವನೆಯೇ ಧರ್ಮ. ಹೀಗೆಂದರು ಸ್ವಾಮಿ ವಿವೇಕಾನಂದರು.

ನಾಲಿಗೆಗೆ ಮಾತು ಕಲಿಯಲು 3 ವರ್ಷ ಬೇಕು. ಆದರೆ ಆ ಮಾತನ್ನು ಎಲ್ಲಿ, ಯಾವಾಗ, ಹೇಗೆ ಆಡಬೇಕು ಎಂಬುದಕ್ಕೆ ಜೀವನವಿಡೀ ಇದ್ದರೂ ಸಾಲದು. ಹೀಗೆಂದರು ಡಾಕ್ಟರ್ ರಾಜ್ಕುಮಾರ್.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಕಾಗೆ ಕಪ್ಪು, ಆದರೂ ಅದಕ್ಕೆ ಹಂಚಿ ತಿನ್ನುವ ಗುಣವಿದೆ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣವಲ್ಲ, ಬಣ್ಣ ಬದಲಾಯಿಸದೆ ಇರುವ ಗುಣ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಅಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಸದಾ ಒಳ್ಳೆಯದನ್ನೇ ಚಿಂತಿಸಿದರೆ ಅದೇ ಒಂದು ದೊಡ್ಡ ಸಾಧನೆ. ಹೀಗೆಂದರು ಸುಧಾಮೂರ್ತಿ.

ನೀವೇನು ಮಾತಾಡಿದಿರಿ ಎಂಬುದನ್ನು ಜನ ಮರೆಯುತ್ತಾರೆ, ನೀವೇನು ಮಾಡಿದಿರಿ ಎಂಬುದನ್ನು ಕೂಡ ಜನ ಮರೆಯುತ್ತಾರೆ. ಆದರೆ ನೀವು ಆಡಿದ ಮಾತು, ಮಾಡಿದ ಕೆಲಸ, ಅವರಲ್ಲಿ ಸೃಷ್ಟಿಸಿದ ಅನುಭೂತಿಯನ್ನು ಅವರು ಎಂದೂ ಮರೆಯಲಾರರು. ಹೀಗೆಂದರು ಅಮೆರಿಕ ಕವಯತ್ರಿ ಮಾಯಾ ಏಂಜೆಲೋ.

0: ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಾಗುವುದು. ಆ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರ ಜತೆ ಇದೇ 31ರಂದು ಸಭೆ ನಡೆಸಿ ಚರ್ಚೆ ನಡೆಸಲಾಗುವುದು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದ ಅವರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಲಕ್ಷ ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಮಂಗಳೂರಿನಲ್ಲಿ ಸೆಪ್ಟೆಂಬರ್ 4ರಂದು ಕೃಷ್ಣ ಜನ್ಮಾಷ್ಟಮಿಯಂದು ಕದ್ರಿ ಶ್ರೀ ಮಂಜುನಾಥ ದೇವಳದ ಸಹಯೋಗದೊಂದಿಗೆ ರಾಷ್ಟೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದು ಮಂಗಳೂರಿನ ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ ಕುಮಾರ ಕಲ್ಕುರ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖವೀಣೆ ಆಂಜಿನಪ್ಪ ಅವರೊಂದಿಗೆ ಇಂದು ನಗರದ ಕನ್ನಡ ಭವನದಲ್ಲಿ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
2: ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
3: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
2: ಅದೇ ಹಾಗೆ
3: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
2: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
3: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಈಗ ಸಮಯ 7:05 ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಳೆಯ ನೀರಿನಿಂದ ಕೆರೆ ಕಟ್ಟೆಗಳನ್ನು ಭರ್ತಿ ಮಾಡುವುದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 1,500ಕ್ಕೂ ಹೆಚ್ಚು ಭೂ ಸ್ವಾಧೀನ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹಾಗೂ ಘೋಷಿತ ಪರಿಹಾರದ ಮೊತ್ತವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಅನುಮೋದನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಚುರುಕುಗೊಳಿಸುವುದು, ಎತ್ತಿನಹೊಳೆ ಕಾಮಗಾರಿಯ ಸಣ್ಣಪುಟ್ಟ ತೊಡಕುಗಳ ನಿವಾರಣೆ, ತುಂಗಭದ್ರಾ ಗೇಟ್ಗಳ ನಿರ್ವಹಣೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕುರಿತು ವಿಸ್ತೃತವಾಗಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ನಾರಿ ಶಕ್ತಿ ರಾಷ್ಟದ ಶಕ್ತಿ ಎಂಬಂತೆ ಮಹಿಳೆಯರನ್ನು ಕೇವಲ ಸಬಲರನ್ನಾಗಿಸುವುದಷ್ಟೇ ಅಲ್ಲದೆ ಅವರನ್ನು ಉದ್ಯೋಗ ಸೃಷ್ಟಿಸುವ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಾರ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 13,879 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು 8,362 ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ. ಮಹಿಳೆಯರು ತಯಾರಿಸಿದ 39,981 ಸಿದ್ದ ಉಡುಪುಗಳನ್ನು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1,21,000 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು.
2: ಸುಮಾರು 1,21,000 ಟನ್ ಈರುಳ್ಳಿ ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನು ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ಕಂದಾ ಎಕ್ಸ್ಪ್ರೆಸ್ ಅಂದ್ರೆ ಈರುಳ್ಳಿ ಎಕ್ಸ್ಪ್ರೆಸ್ ಅನ್ನ ರನ್ ಮಾಡ್ತಾ ಇದ್ದೀವಿ. ಇದೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದ್ರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್ ಆಗ್ತದೆ.
3: ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕು, ಸರಿಯಾಗಿ ಅಧ್ಯಯನವನ್ನ ಮಾಡಿ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕನ್ನು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸಬೇಕನ್ನ ಆಗ್ರಹ ಮಾಡಿದೆ.
1: ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಿಸುವ ನಿಟ್ಟನಲ್ಲಿ ಕ್ರಮ ವಹಿಸಬೇಕು ಎಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಮಾಡಿರುವ ಬೆಳೆಯ ಪರಿಸ್ಥಿತಿ ಕುರಿತು ಜಂಟಿ ಸರ್ವೆ ನಡೆಸಿ ಅಧಿಕಾರಿಗಳು ವರದಿ ನೀಡಬೇಕು. ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಹೆಚ್ಚಿನ ಬೆಳೆ ನಷ್ಟವಾಗಿದ್ದು ವಿಶೇಷವಾಗಿ ಪರಿಗಣಿಸಿ ಬೆಳೆ ನಷ್ಟದ ಪರಿಹಾರ ನೀಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಹಾಕಿಯ ಸುವರ್ಣಯುಗದ ಸಾಕ್ಷಿಯಾಗಿದ್ದ ಧ್ಯಾನ್ಚಂದ್ ಅವರು ತಮ್ಮ ಅಸಾಧಾರಣ ಕೌಶಲದಿಂದ ಭಾರತಕ್ಕೆ ಜಾಗತಿಕ ಕೀರ್ತಿ ತಂದುಕೊಟ್ಟಿದ್ದರು. ಅವರ ಚೆಂಡಿನ ಮೇಲಿನ ಅದ್ಭುತ ನಿಯಂತ್ರಣ ಮತ್ತು ವೇಗದ ಆಟದಿಂದಾಗಿ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. ಮೇಜರ್ ಧ್ಯಾನ್ಚಂದ್ ಅವರ ನೇತೃತ್ವದಲ್ಲಿ ಭಾರತೀಯ ಹಾಕಿ ತಂಡವು 1928, 1932 ಮತ್ತು 1936ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ ರತ್ನ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಜುನ್ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ತರಬೇತುದಾರ ಮೈಸೂರಿನ ಎಸ್ಟಿ ಈಶನ್.
7: ಉತ್ತಮವಾದ ಮತ್ತು ಬಹಳ ಸಂತೋಷವಾದ ದಿನ ಎಲ್ಲಾ ಕ್ರೀಡಾಪಟುಗಳಿಗೆ. ಅದು ಸ್ಪೋರ್ಟ್ಸ್ ಡೇ, ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬ. ಈ 3 ಒಲಿಂಪಿಕ್ಸ್ ನಲ್ಲಿ 1928, 1932, 1936 ನಲ್ಲಿ ಕಂಟಿನ್ಯೂ ಆಗಿ ಒಲಿಂಪಿಕ್ ಗೋಲ್ಡ್ ಅನ್ನು ಕೊಟ್ಟಂತ ಧ್ಯಾನ್ಚಂದ್ ಉತ್ತಮವಾದ ಒಂದು ಪ್ರದರ್ಶನ. ಅದು ಇವತ್ತು ಎಲ್ಲಾ ಯುವತಿಗೊಂದು ದೊಡ್ಡ ಒಂದು ಮಾದರಿಯಾಗಿರಬೇಕು. ಅವರು ಪಟ್ಟಂತ ಒಂದು ಶ್ರಮ ಮತ್ತು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ. ಉತ್ತಮವಾದ ಕ್ರೀಡಾಪಟುವನ್ನು ನೆನೆಸಿಕೊಳ್ಳುತ್ತಾ ಜೊತೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನಿದೆ, ಕ್ರೀಡಾಪಟುಗಳಿಗೆ ನ್ಯಾಷನಲ್ ಅವಾರ್ಡ್ಸ್, ಅರ್ಜುನ ಅವಾರ್ಡ್ ಕೊಡೋದು, ಮತ್ತೆ ಖೇಲೋ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡ್, ಇಂಥ ತುಂಬಾ ಅವಾರ್ಡ್ಗಳನ್ನು ಕೊಟ್ಟವರಿಗೆ ಸನ್ಮಾನಿಸ್ತಾ ಇದು ಒಂದು ಒಳ್ಳೆಯ ಸಂದರ್ಭ. ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ಪೋರ್ಟ್ಸ್ ಮನ್. ಇದು ನಮ್ಮ ಎಲ್ಲರ ಒಂದು ಭಾಗ್ಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
1: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಬೆಳಗ್ಗೆ 9:00 ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಶಿಕ್ಷಣ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿರುವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸುವರು. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಾಗುವುದು. ಈ ನಿಟ್ಟನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರೊಂದಿಗೆ ಆಗಸ್ಟ್ 31ರಂದು ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಅರಣ್ಯ ವಿಷಯಗಳ ಕುರಿತು ಮಡಿಕೇರಿಯಲ್ಲಿ ಸಾರ್ವಜನಿಕರ ಜತೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಡಿನಿಂದ ಆನೆಗಳು ಬಾರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಆ ದಿಸೆಯಲ್ಲಿ 28 ಆರ್ಆರ್ಟಿ ಕಾರ್ಯಪಡೆಗಳನ್ನು ನಿಯೋಜಿಸಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಆಹಾರ, ಗಿಡಮರಗಳನ್ನು ಬೆಳೆಸುವುದು, ಕೆರೆಕಟ್ಟೆ ನಿರ್ಮಿಸಿ ಕುಡಿಯಲು ನೀರು ಒದಗಿಸುವುದು ಸೇರಿದಂತೆ ಹಲವು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರವು ಅಲೆಮಾರಿ ನಿಗಮಕ್ಕೆ ಎಸ್ಸಿಪಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ವಿಶೇಷ ಅನುದಾನವನ್ನು ಅಲೆಮಾರಿ ಸಮುದಾಯಗಳ ಅಭಿವೃದ್ದಿಗೆ ಕಾಯ್ದಿರಿಸುವ ಮೂಲಕ ಆ ಸಮುದಾಯಗಳ ಅಭಿವೃದ್ದಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಅಲೆಮಾರಿಗಳು ವಾಸಿಸುವ ಟೆಂಟ್ ಮತ್ತು ಗುಡಿಸಲುಗಳ ಬಳಿಗೆ ತೆರಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಆದೇಶ ಜಾರಿಯಲ್ಲಿದೆ. ತುಮಕೂರಿನಲ್ಲಿ 8 ಎಕರೆ, ಬಾಗಲಕೋಟೆ ಹಾಗೂ ಕೊಪ್ಪಳ

0: ಇಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನ ರಹಿತ ಅಲೆಮಾರಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ದ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಕನ್ನಡ ರತ್ನ ಭಂಡಾರ ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ ಕರ್ನಾಟಕ ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ದಂಪತಿಗಳು ಬಿವಿ ರಾಧಾ ಮತ್ತು ನಿರ್ದೇಶಕ ರವಿ. ರಾಧಾ ಅವರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಕಲಾವಿದೆ, ನಿರ್ಮಾಪಕಿ ಕೂಡ. ರವಿ ಅಂದರೆ ಕೆಎಸ್ಎಲ್ ಸ್ವಾಮಿ, ರವಿ ಲಲಿತಾ ರವಿ ಅಂತನೇ ಪ್ರಸಿದ್ಧರು. ಜಿವಿ ಅಯ್ಯರ್, ಎಂಆರ್ ವಿಠಲ್ ಅಂತಹ ಮಹನೀಯರ ಜೊತೆ ಕೆಲಸ ಮಾಡಿದ ಜನಪ್ರಿಯ ನಿರ್ದೇಶಕರು. ರಾಧಾ ರವಿ ಪ್ರೊಡಕ್ಷನ್ಸ್ ಮೂಲಕ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು. ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ ರಾಧಾ ಮತ್ತು ರವಿ. ಇವರು ಒಂದಾಗಿದ್ದು ಹೇಗೆ ಅವರೇ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮವೊಂದರಲ್ಲಿ ಕೇಳೋಣ. ಬಿವಿ ರಾಧಾ ಹಾಗೂ ಕೆಎಸ್ಎಲ್ ಸ್ವಾಮಿ ಅವರ ಮಾತು.
3: ತೂಗುದೀಪ ಮೊದಲನೇ ಚಿತ್ರ ಮಾಡಿದಾಗ ಒಂದು ಪಾತ್ರಕ್ಕಾಗಿ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ, ಯಾರು ಕನ್ನಡದ ಹೆಣ್ಮಕ್ಳು ಬೇಕು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಬೆಂಗಳೂರು ಹುಡುಗಿ ಒಬ್ರು ಇದ್ದಾರೆ ಇಲ್ಲಿ, ನೀವು ನೋಡೋದಾರ ನೋಡಿ ಅಂತ. ಆವಾಗ ಇವ್ರ ಮನೆಗೆ ಹೋಗಿ ಹೇಳಿದ್ರಂತೆ, ಈ ಥರ ಕೆ ಎಸ್ ಎಲ್ ಸ್ವಾಮಿ ಅಂತ ಡೈರೆಕ್ಟ್ರ್ ಬರ್ತಾರೆ ನಿಮ್ಮನ್ನು ಕನ್ನಡ ಪಿಕ್ಚರ್ಗೆ ಬುಕ್ ಮಾಡೋಕ್ಕೆ ಅಂತ.
4: ಆವಾಗ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಮನೆಯಲ್ಲಿ ಸಿನಿಮಾ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಮೇಕಪ್ ಸುಬ್ಬಣ್ಣ ಅಂತ ಕಾಣುತ್ತೆ, ಅವ್ರು ಬಂದು ಹೇಳಿದ್ರು ಈ ಥರ ಕೆ ಎಸ್ ಎಲ್ ಸ್ವಾಮಿ ಅಂತ ಒಬ್ಬರಿದ್ದಾರಮ್ಮ, ತೂಗುದೀಪ ಅಂತ ಚಿತ್ರ ಮಾಡ್ತಿದ್ದಾರೆ, ಇವತ್ತು ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ, ಮನೇಲಿ ಏರಿ ಬರ್ತಾರೆ ಅಂತ ಹೇಳಿ. ಅದೇ ನಮ್ಗೆ ಗೊತ್ತಿಲ್ಲ ಸಿನಿಮಾ ಅದೆಲ್ಲ ಏನೂ ಗೊತ್ತಿಲ್ಲ. ಸಿನಿಮಾ ಕೆ ಎಸ್ ಎಲ್ ಸ್ವಾಮಿ ಅಂದರೆ ಯಾರೋ ಮುತ್ಕಪ್ಪ ಬರ್ತಾನೆ ಅಂತ ನನ್ನ ಐಡಿಯಾ. ಅವಾಗ ಬಂದರೆ ಈಗಿರೋ ಥರ ಇರಲಿಲ್ಲ, ಅವರು ತುಂಬ ಸಣ್ಣಗಿದ್ರು. ಇವನೇನು ಸಿನಿಮಾ ಡೈರೆಕ್ಟ್ ಮಾಡ್ತಾನೆ ಅಂತ ನನಗೆ ಅವತ್ತು ತುಂಬ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಬಂದರು ಇವರು, ಮಾತುಕತೆ ಆಯಿತು, ಅಡ್ವಾನ್ಸ್ ಕೊಟ್ಟು. ತೂಗುದೀಪ ಅನ್ನೋ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರ ಜೊತೇಲಿ ನಂದು ಅದು ಫಸ್ಟ್ ಫಿಲಮ್ ಅದು.
3: ಸಾಮಾನ್ಯವಾಗಿ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಪಿಕಪ್ ಮಾಡೋ ಹಾಗೆ ಇವ್ರನ್ನ ಪಿಕಪ್ ಮಾಡ್ತಾ ಇತ್ತು, ಸ್ಟುಡಿಯೋ ಕರ್ಕೊಂಡೋಗಿ ಬಿಡೋರು. ಅಕಸ್ಮಾತ್ ಯಾವಾಗ ಇವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಂದು, ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಅಂದರೆ, ಇವ್ರ ಜೊತೆಲೆಲ್ಲ ನಾನು ಬರೋದಿಲ್ಲ, ಕರ್ಕೊಂಡೋಗಿ ಬಿಟ್ಬಿಡೆ, ಆಮೇಲೆ ಬರೆಯ ನನಗೆ ಕಾರ್ ಸಪ್ರೇಟಾಗಿ ಅಂತ. ನಾನು ಈ ಹೆಂಗಸುಗಳ ಜೊತೆಲೆಲ್ಲ ಹೆಚ್ಚಿಗೆ ಅವಾಗ ಓಡಾಡ್ತಾ ಇರಲಿಲ್ಲ. ಈ ಎರಡನೇ ಪಿಕ್ಚರು ಲಗ್ನ ಪತ್ರಿಕೆ ಅಂತ ನಾನು ಮಾಡಿದಾಗ ಆವಾಗಲೂ ಈ ರಾಧಾ ಅವ್ರನ್ನ ಒಂದು ಪಾತ್ರಕ್ಕೆ ಒಪ್ಪಿಗೆ ಮಾಡಿಕೊಂಡಿದ್ವು. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೊಂದು ದಿವಸ ಸಾಯಂಕಾಲ ಅಲ್ಲಿ ದೇವನಹಳ್ಳಿಲಿ ಒಂದು ಫಂಕ್ಷನ್ಗೋಸ್ಕರ ಎಲ್ಲರನ್ನು ಕರೆದ್ರು. ತುಂಬ ಜನ ಅಲ್ಲಿ ಬಂದರೆ ಎಲ್ಲರನ್ನೂ ನೇರವಾಗಿ ಇಷ್ಟೊಂದು ಜನ ಒಟ್ಟಿಗೆ ನೋಡೋ ಅಂಥ ಒಂದು ಸನ್ನಿವೇಶ ಅಲ್ಲಿ. ಆ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ರು. ಕೊನೆಗೆ ಅದು ಏನೋ ಒಂದು ಸ್ವಲ್ಪ ಫಂಕ್ಷನ್ಲಾಯಿತು, ಕರೆಂಟ್ ಏನೋ ಸ್ವಲ್ಪ ಹೋದಾಗೋ ಏನೋ, ಒಂದು ವ್ಯಾನ್ ಒಳಗೆ ನಾವೆಲ್ಲ ಹತ್ಕೊಂಡು ತಿರ್ಗಾ ವಾಪಸ್ಸು ನಂದಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆವಾಗ ಆ ಗದ್ದಲದಲ್ಲಿ ಯಾರೋ ಏನೋ ಈ ರಾಧಾ ಅವ್ರ ಕತ್ತಿಗೆ ಕುತ್ತಿಗೆ ಕೈ ಹಾಕಿ ಅದೇನು ಇದು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಏನಿಲ್ಲ, ಗೊತ್ತಿನಲ್ಲಿ ಇವರು ಕುತ್ತಿಗೆ ಹಿಸ್ಕದಾಗಿ ಉಸಿರು ನಿಂತು ಹೋಗಿ ಒಂಥರ ಜ್ಞಾನ ತಪ್ಪೋಯಿತು. ನಾನು ರಾಜ್ಕುಮಾರ್ ಎಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುಂದಗಡೆ

0: ದೇವನಹಳ್ಳಿಲಿ ಡಾಕ್ಟ್ರ್ ಮನೆಗೆ ಬಂದು ಅಲ್ಲಿ ಪ್ರಯತ್ನ ಮಾಡಿದ್ವು. ಸುಮಾರು ಹೊತ್ತಾಯಿತು ಈಕೆ ಜ್ಞಾನ ಬರೋದಕ್ಕೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ನಂದಿ ಬೆಟ್ಟದಲ್ಲಿ ತಿರ್ಗಾ ಶೂಟಿಂಗ್ ಅದು ಇದೆಲ್ಲ ಆದಮೇಲೆ ಈಕೆ ಹೇಗಿದ್ದಾರೆ ಏನು ಎಂತು ಅಂತ ಸ್ವಲ್ಪ ಸ್ವಲ್ಪ ವಿಚಾರಿಸಕ್ಕೆ ಒಂದೆರಡು ದಿವಸ
1: ಶುರುವಾಯಿತು.
0: ಹೋಗಿ ಬಂದು ಮಾಡಿದೆ. ಸರಿ ಅಮ್ಮ, ಮದ್ರಾಸ್ಗೆ ಹೋಗುವಾಗ ಒಂದು ಚೀಟಿ ಕೊಟ್ಟರು ನನ್ನ ಕೈಲಿ. ನಿಮ್ಮ ಭಾಳ ನಿಮ್ಮನ್ನು ನೋಡಿದೆ, ನಂಗೆ ಭಾಳ ಆಸೆ ಆಯಿತು, ಇಷ್ಟವಾಗಿದೆ, ನಿಮ್ಮ ಇಷ್ಟ ಏನು ಅಂದರು. ನನಗೆ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಅಂತೂ ಏನೋ ಒಂದು ಸ್ವಲ್ಪ ಇತ್ತು ಮನಸ್ಸಲ್ಲಿ, ಏನೋ ಈ ಹುಡುಗಿ ಒಂಥರ ಏನಿದು, ಒಂದು ಪಿಕ್ಚರ್ ಆದರೂ ನಾನು ಮಾತಾಡಿಸ್ತಿರಲಿಲ್ಲ ಹೆಚ್ಚಿಗೆ, ಆದರೂ ಏನೋ ಸಲಿಗೆ ಆಗ್ತಾ ಇದೆಯಲ್ಲ ಅಂತ. ಬಹುಶಃ ಈಕೆಗೆ ನನಗಿದ್ದಂಥ ಒಂದು ಋಣ ಅನುಬಂಧ, ನಾವು ಬೇರೆ ಬೇರೆಯ ಪಂಗಡದವರು ಜಾತಿಯವರು ಆದರೂ ಕೂಡ ನಾವಿಬ್ಬರು ತುಂಬ ಇಷ್ಟಪಟ್ಟು ಒಬ್ರನ್ನೊಬ್ರು ಪ್ರೀತಿಸಿ ನಾವು ಮದುವೆ ಮಾಡ್ಕೊಳ್ಳೋಕೆ ತೀರ್ಮಾನ ಮಾಡಿದ್ರು. ಆದರೆ
1: ಆತ್ರಪಟ್ಟು ನಾವು ಮುಂದುವರಿಯೋದು ಬೇಕಾಗಿಲ್ಲ ಅಂತ ಒಂದು ನಾವಿಬ್ಬರನ್ನು ಒಂದು ಮಾತುಕತೆ ಮಾಡಿಕೊಂಡಿದ್ವಿ. 6 ವರ್ಷ 7 ವರ್ಷ ಆದ್ರೂ ಯಾರಿಗೂ ನಾವಿಬ್ಬರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಇಲ್ಲ.
0: ವಾಸ್ತವವಾಗಿ ಹೇಳಬೇಕು ಅಂದರೆ ನಾವಿಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡಿರೋದ್ರ ಜೊತೆಗೆ ನಾವು ಈ 33-34 ವರ್ಷಗಳ ಕಾಲ ಏನು ಬದುಕಿದ್ದೀವಿ, ನಮ್ಮ ಜೀವನದಲ್ಲಿ ನಮಗನ್ಸಿರೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಇದೆಯಲ್ಲ, ಅದನ್ನು ಆಳದು ಕೊಡೋಕ್ಕಾಗೋದೇ ಇಲ್ಲ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತಾರಾ ದಂಪತಿಗಳಾದ ಬಿವಿ ರಾಧಾ ಹಾಗೂ ಕೆಎಸ್ಎಲ್ ಸ್ವಾಮಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮಗೆ ನೀವು ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9483091029. ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು ಕನ್ನಡ ವಿವಿಧ ಭಾರತಿ @gmail.com ಈ ಇಮೇಲ್ ವಿಳಾಸಕ್ಕೆ. ನೆಲೆಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು 56001 ಈ ವಿಳಾಸಕ್ಕೆ ಪತ್ರ ಬರೆಯಬಹುದು. ನಮ್ಮ ಫೋನಿನ್ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 222-6512-222-6392-7 12:05 ಪ್ರತಿದಿನ ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಯಾವ ಕಡಲಿನ ಮೊರೆತವೋ ಎದೆಯಾಳ ಸೇರಿತು, ಒಲವಿನ ಬನದ ಕನಸು ನೀ ಜೀವದ ಸೆಲೆಯು. ಎಂ ಎನ್ ವ್ಯಾಸರಾವ್ ಅವರ ರಚನೆ ಕೇಳಿದಿರಿ. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್.

ಮಣ್ಣ ಹಣತೆಯ ಬೆಳಕಿನಲ್ಲಿ ಕಣ್ಣು ಕಣ್ಣು ಕೂಡಿತು. ಯಾವ ಪರಿಚಯ ನನ್ನ ನಿನ್ನ ಸೆಳೆಯಿತು? ನೆನಪಿದೆಯಾ ನಿನಗೆ? ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಗಳಲ್ಲಿ.

0: ಹಿರಿಯ ಕರ್ನಾಟಕ ಕೇಳ್ತಾ ಇದ್ದೀರಿ. ಮಾತು ಮಾಹಿತಿ, ಭಾವಗೀತೆ, ಚಿತ್ರಗೀತೆ, ಪ್ರಚಲಿತ ಪ್ರಕಟಣೆ, ಶುಭೋದಯ ಕರ್ನಾಟಕದಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಸಂದೇಶಗಳನ್ನು ನೋಡೋಣ. ವಾರ್ತಾ ಪ್ರಸಾರ, ಆಮೇಲೆ ಪ್ರಾಯೋಜಿತ ಕಾರ್ಯಕ್ರಮ, ಆಮೇಲೆ ಒಂದಷ್ಟು ಗೀತೆ. ಹೀಗೆ ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕಂಟ್ಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಅವರ 4ನೇ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 2 ದಿನಗಳ ಭೇಟಿಯಲ್ಲಿ ಅಧ್ಯಕ್ಷ ಮಿರ್ಜಿಯೋಯೇವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ತಾಷ್ಕೆಂಟ್ನಲ್ಲಿ ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭಾರತವು ಸುಮಾರು 100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರದೊಂದಿಗೆ ಉಜ್ಬೇಕಿಸ್ತಾನದ ಅಗ್ರ 10 ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಇದು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಅನೇಕ ಪಟ್ಟು ಹೆಚ್ಚಳದ ಫಲಿತಾಂಶವಾಗಿದೆ. ವೈದ್ಯಕೀಯ, ಗಣಿಗಾರಿಕೆ ಮತ್ತು ರಕ್ಷಣೆ ಕೆಲವು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕೆ ವಿಫುಲ ಅವಕಾಶವಿದೆ. ಭಾರತವು ಉಜ್ಬೇಕಿಸ್ತಾನದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579 ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ದೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ, ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ

0: ಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟ್ರಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟ್ರಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29ರ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ಆಗಸ್ಟ್ 28ರಿಂದ 30ರವರೆಗೆ ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಅವರು ಚಿಕಾಗೋದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಉತ್ತರ ಕ್ಯಾರೋಲಿನಾದ ಆಶ್ವಿಲ್ಲೆಯಲ್ಲಿ ನಡೆಯಲಿರುವಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಸೀತಾರಾಮನ್ ಮುನ್ನಡೆಸಲಿದ್ದಾರೆ. 84 ವಿಷಯಗಳಿಗೆ ಯುಜಿಸಿ ರಾಷ್ಟೀಯ ಅರ್ಹತಾ ಪರೀಕ್ಷೆ NET ಫಲಿತಾಂಶವನ್ನು ಪ್ರಕಟಿಸಿದೆ. 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ವಾಸ್ತವಿಕ ಮುದ್ರಣ, ಅನುವಾದ ಮತ್ತು ಭಾಷಾ ಸಂಬಂಧಿತ ದೋಷಗಳನ್ನು ತಜ್ಞರ ಸಮಿತಿಯು ಕಂಡುಕೊಂಡ ನಂತರ ಈ ವರ್ಷದ ಜೂನ್ನಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ ಹೊಸ ಪರೀಕ್ಷೆಗಳಿಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಆದೇಶಿಸಿತ್ತು. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 6.7% ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡ 7.3ರಿಂದ ಶೇಕಡ 8.8ಕ್ಕೆ ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು. ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ 2ನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಯುಟಿಎ ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 500

0: 79ಕ್ಕೆ ಏರಿಕೆ, ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ, ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
1: ಪ್ರಾಯೋಜಿತ ಕಾರ್ಯಕ್ರಮ ನಂತರ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ.
5: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
6: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರ್ ಚ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ತಾಲೂಕು ಆಸ್ಪತ್ರೆ ಬ್ಯಾಡಗಿ, ಜಿಲ್ಲಾ ಹಾವೇರಿ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ತಮಗೆಲ್ಲ ಸಂಧಿವಾತ ಅಥವಾ ಅರ್ಥೈಟಿಸ್ ಬಗ್ಗೆ ತಿಳಿಸುತ್ತೇನೆ ಮತ್ತು ಅದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುವ ಬಗ್ಗೆ ಕೂಡ ತಿಳಿಸುತ್ತೇನೆ. ನಾವು ಏಕೆ ಸಂಧಿವಾತ ಅಥವಾ ಅರ್ಥೈಟಿಸ್ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಯಾಕೆ ಉಪೇಕ್ಷೆ ಮಾಡಬಾರ್ದು ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ರುಮಟಾಯ್ಡ್ ಅರ್ಥರೈಟಿಸ್ ಮತ್ತು ಅದರ್ ಅರ್ಥರೈಟಿಸ್ ಸಮಿತಿಯ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆಯ 20% ಅಂದರೆ 15 ಕೋಟಿ ಜನ ಸಂಧಿವಾತದಿಂದ ಬಳಲುತ್ತಿದ್ದಾರೆ. ಯಾರಂದರೆ ಅದರಲ್ಲಿ ಕುಟುಂಬಕ್ಕೆ ಆದಾಯ ತರುವ ವ್ಯಕ್ತಿ ಮತ್ತು ಮಹಿಳೆಯರಲ್ಲಿ, ಅದರಲ್ಲಿ ಸಂತಾನೋತ್ಪತ್ತಿ ವಯಸ್ಸಿನ 15-49 ವಯಸ್ಸಿನ ಗುಂಪಿನವರು ಬಳಲುತ್ತಿದ್ದಾರೆ. ಹಾಗೂ ಬರಲಿರುವ ಮುಂದಿನ ದಿನಗಳಲ್ಲಿ ಈ ಸಂಧಿವಾತ ಕಾಯಿಲೆಗಳು ಅಸಾಂಕ್ರಾಮಿಕ ಕಾಯಿಲೆಗಳು ಅಂದರೆ ಎನ್ಸಿಡಿಗಳನ್ನು ಕೂಡ ಮೀರಿಸುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಇನ್ನು ಈ ಸಂಧಿವಾತದಿಂದ ಬಳಲುವ ಪ್ರತಿ ವ್ಯಕ್ತಿಯ ಜೀವನದ ಮಟ್ಟ, ಜೀವಿತ ಅವಧಿ ಮತ್ತು ಆತನ ದುಡಿಯುವ ಸಾಮರ್ಥ್ಯ ಕೂಡ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಈ ಸಂಧಿವಾತವನ್ನು ಉಪೇಕ್ಷೆ ಮಾಡದೆ ಚಿಕಿತ್ಸೆ ಪಡಿಬೇಕು. ಇನ್ನು ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಎಂದರೆ 2 ಮೂಳೆಗಳು ಸಂಧಿಸುವ ಜಾಗ, ಅದಕ್ಕೆ ಜಾಯಿಂಟ್ ಅಂತ ಕರಿತೀವಿ. ಈ ಸಂಧಿವಾತದಲ್ಲಿ ಸಂಧುಗಳಲ್ಲಿ ನೋವು, ಬಾವು, ಕೆಂಪುಗಾಗುವುದು, ಬಿಗಿತ ಕೂಡ ಇರುತ್ತದೆ ಮತ್ತು ಆ ಸಂಧಿನ ಚಲನವಲ್ಲ ಕಡಿಮೆ ಆಗ್ತದೆ. ಒಮ್ಮೊಮ್ಮೆ ಜ್ವರ ಕೂಡ ಬರುತ್ತದೆ. ಹಾಗಾದರೆ ಈ ಸಂಧಿವಾತ ಅಥವಾ ಅರ್ಥರೈಟಿಸ್ ಪ್ರಕಾರಗಳು ಯಾವುವು ಅಂದರೆ, ಒಂದು ಆಸ್ಟಿಯೋ ಅರ್ಥರೈಟಿಸ್ ಅಂದರೆ ಅಸ್ಥಿ ಸಂಧಿವಾತ, ಸಂಧುಗಳಲ್ಲಿನ ಸವಕಳಿಯಿಂದ ಬರುವ ಕಾಯಿಲೆ. ಅದು ಎಲ್ಲೆಲ್ಲಿ ಆಗುತ್ತೆ ಅಂದರೆ, ಮುಖ್ಯವಾಗಿ ದೇಹದ ಭಾರ ಬೀಳುವ ಸಂಧುಗಳು ಅಂದರೆ ಮೊಣಕಾಲು, ಪಾದದ ಸಂಧುಗಳು, ಬೆನ್ನಿನ ಸಂಧುಗಳು. ಎರಡನೇದು ಇನ್ಫ್ಲಮೇಟರಿ ಅರ್ಥರೈಟಿಸ್ ಅಂದರೆ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಏರುಪೇರಾಗಿ ಅದರ ಪರಿಣಾಮ ಸಂಧುಗಳ ಮೇಲೆ ಆಗುತ್ತದೆ, ಆಗ ಬರುವ ಕಾಯಿಲೆ. ದೇಹದ 2 ಭಾಗಗಳಲ್ಲಿ ಸಣ್ಣ ಸಂಧುಗಳಲ್ಲಿ ಪ್ರಾರಂಭವಾಗಿ ದೊಡ್ಡ ಸಂಧುಗಳಿಗೆ ಹರಡುತ್ತದೆ. ಇದು ವಯಸ್ಕರಲ್ಲಿ ಹಾಗೂ ಬಾಲ್ಯದಲ್ಲಿಯೂ ಬರುತ್ತದೆ. ಉದಾಹರಣೆ ಟೈಪ್ 1 ರೊಮಟಾಯ್ಡ್ ಪಾಸಿಟಿವ್, ರೊಮಟಾಯ್ಡ್ ನೆಗೆಟಿವ್, ಟೈಪ್ 2 ಆಂಕ್ಲಾಂಜಿಕ್ ಸ್ಪಾಂಡಲೈಟಿಸ್. ಮೂರನೇದು ಇನ್ಫೆಕ್ಟಿವ್ ಅರ್ಥರೈಟಿಸ್, ದೇಹದ ಯಾವುದಾದರೂ ಭಾಗದಲ್ಲಿ ಸೂಕ್ಷ್ಮ ರೋಗಗಳಿಂದ ರೋಗ ಆದಾಗ ಅದು ಸಂಧುಗಳಿಗೆ ಹರಡಿ ಅಲ್ಲಿ ತೊಂದರೆ ಉಂಟು ಮಾಡುತ್ತದೆ. ಉದಾಹರಣೆಗೆ ಸೆಪ್ಟಿಕ್ ಅರ್ಥರೈಟಿಸ್, ಟ್ಯೂಬರ್ಕ್ಯುಲರ್ ಅರ್ಥರೈಟಿಸ್. ನಾಲ್ಕನೇದು ಮೆಟಾಬೋಲಿಕ್ ಅರ್ಥರೈಟಿಸ್ ಅಂದರೆ ದೇಹದಲ್ಲಿ ರಾಸಾಯನಿಕಗಳು ಏರುಪೇರಾದಾಗ ಬರುವ ಸಂಧಿವಾತ. ಉದಾಹರಣೆಗೆ ಯುರಿಕ್ ಆಸಿಡ್ ಹೆಚ್ಚಳ ಆಗ್ತದೆ, ಗೌಟು ಮತ್ತು ನಾನ್ ಗೌಟು ಇದರ ಉದಾಹರಣೆಗಳು. ಐದನೇದು ನಾನ್ ಸ್ಪೆಸಿಫಿಕ್ ಅರ್ಥರೈಟಿಸ್. ಆರನೇದು ಇತರೆ ಅಂದರೆ ರೇರ್, ಹಿಮೋಪೆಲಿಕ್ ಅರ್ಥರೈಟಿಸ್, ಸೊರಿಯಾಟಿಕ್ ಅರ್ಥರೈಟಿಸ್ ಮತ್ತು ಸೈಕೊಲಾಜಿಕಲ್ ಅರ್ಥರೈಟಿಸ್. ಇನ್ನು ಈ ಸಂಧಿವಾತಗಳಿಗೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ಪರಿಪೂರ್ಣವಾದ ಮತ್ತು ಅಡ್ಡ ಪರಿಣಾಮ ಇಲ್ಲದ ಸರಳ ಚಿಕಿತ್ಸೆ ಲಭ್ಯ ಇರುತ್ತದೆ. ಅದು ನಿಮ್ಮ ಆರೋಗ್ಯವನ್ನು ಸಹಜ ಸ್ಥಿತಿಗೆ ತರಲು ಖಂಡಿತ ಸಹಾಯ ಮಾಡುತ್ತದೆ ಮತ್ತು ಅದರ ವೆಚ್ಚ ಕೂಡ ಕಡಿಮೆ. ಈ ಸಂಧಿವಾತದ ರೋಗಿಯು ಹೋಮಿಯೋಪತಿ ವೈದ್ಯರಲ್ಲಿ ಚಿಕಿತ್ಸೆಗೆ ಬಂದಾಗ ಏನು ಮಾಡುತ್ತಾರೆ ಎಂದರೆ, ಅವರು ರೋಗಿಯ ಕಾಯಿಲೆಗಳ ಲಕ್ಷಣಗಳು ಮತ್ತು ಸಂಬಂಧಪಟ್ಟ ವಿಶೇಷ ಪರೀಕ್ಷೆಗಳನ್ನು ಮಾಡಿದ್ದರೆ ಅವುಗಳ ಫಲಿತಾಂಶಗಳು ಮತ್ತು ಮುಖ್ಯವಾಗಿ ರೋಗಿಯ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಮತ್ತು ರೋಗಿಯ ವೈದ್ಯಕೀಯ ಇತಿಹಾಸ ಅವನ್ನೆಲ್ಲ ಒಳಗೊಂಡಂತಹ ಹೋಮಿಯೋಪತಿ ಔಷಧಿ ನಿರ್ಧರಿಸಿ ಸರಿಯಾದ ಪ್ರಮಾಣದಲ್ಲಿ ಕೊಡುತ್ತಾರೆ. ಇನ್ನು ಸಂಧಿವಾತಕ್ಕೆ ಹೋಮಿಯೋಪತಿಯಲ್ಲಿರುವ ಕೆಲವು ಔಷಧಿಗಳೆಂದರೆ ಅರ್ನಿಕ, ಬರಿಯೋನಿಯ, ಕಾಸ್ಟಿಕ ಮತ್ತು ಇನ್ನೂ ಅನೇಕ. ಒಂದು ವಿಶೇಷ ಸೂಚನೆ ಏನೆಂದರೆ, ಮುಖ್ಯವಾಗಿ ರೋಗಿಯು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ. ಉದಾಹರಣೆ, ಒಂದೇ ಜಾಗದಲ್ಲಿ ಕೂರಬಾರ್ದು, ಜಂಕ್ ಫುಡ್ ಸೇವಿಸಬಾರ್ದು ಮತ್ತು ಸಕ್ಕರೆ ಕಾಯಿಲೆ ಅಥವಾ ಅತಿಯಾದ ತೂಕ ಇದ್ದರೆ ಅದರ ನಿಯಂತ್ರಣ ಅತಿ ಅವಶ್ಯ. ಪ್ರತಿದಿನ ನಿಯಮಿತವಾದ ಲಘು ವ್ಯಾಯಾಮ, ಯೋಗ, ಧ್ಯಾನ, ಮುಂಜಾನೆ 30-40 ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಡಿಗೆ, ಸಾಧ್ಯವಾದಲ್ಲಿ ಸೈಕ್ಲಿಂಗ್ ಮತ್ತು ಈಜುವುದು ಒಳ್ಳೆಯದು. ನಿಮಗೂ ಮತ್ತು ನಿಮ್ಮ ಕುಟುಂಬದ

0: ಸದಸ್ಯರಿಗೆ ಸಂಧಿವಾತ ಲಕ್ಷಣಗಳೇನಾದರೂ ಇದ್ದಲ್ಲಿ ಆತಂಕ ಮತ್ತು ಭಯ ಪಡದೆ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತ ಸಲಹೆ ಮತ್ತು ಚಿಕಿತ್ಸೆ ಪಡೆದು ಗುಣಮುಖರಾಗಿ. ಈ ಮಾಹಿತಿಯು ತಮ್ಮೆಲ್ಲರಿಗೂ ಉಪಯುಕ್ತವಾಗುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆರ್ಥ್ರೈಟಿಸ್ ಅಥವಾ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ತಿಳಿಸಿದವರು ಡಾಕ್ಟರ್ ರಾಜಶೇಖರ್ ಸಿ ಹೊಸಮನೆ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಬ್ಯಾಡಗಿ ತಾಲೂಕು ಆಸ್ಪತ್ರೆ, ಹಾವೇರಿ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಶುಭೋದಯ ಕರ್ನಾಟಕ.

ಕನಸಿನಲ್ಲೂ ನಿನ್ನದೇ ರೂಪು, ಸಂಗೀತ ಎದೆಯೊಳು ತುಂಬಿ, ನಾನಾದೆ ನಾದದ ದುಂಬಿ. ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಇನ್ನು ಇಂದಿನ ಪ್ರಚಲಿತ ಪ್ರಕಟಣೆ ನೋಡೋದಾದರೆ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದೆ. ಸೀಟು ಹಂಚಿಕೆ ಆಗಿರುವುದು ಇಷ್ಟ ಆದಲ್ಲಿ ಚಾಯ್ಸ್ 1 ಹಾಗೂ ಇಷ್ಟ ಆಗದಿದ್ದಲ್ಲಿ ಚಾಯ್ಸ್ 2 ಆಯ್ಕೆಗೆ ಅವಕಾಶವಿದೆ. ಶುಲ್ಕ ಪಾವತಿ ಮಾಡಲು ಸೆಪ್ಟೆಂಬರ್ 3 ಅವಕಾಶ ನೀಡಲಾಗಿದೆ. ಚಾಯ್ಸ್ 1 ಚಾಯ್ಸ್ 2 ಗಾಗಿ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅನ್ನು ಪರೀಕ್ಷಿಸಬಹುದು.

ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಕೊನೆಯದಾಗಿ ನೀವು ಕೇಳಿದ ಗೀತೆಯ ರಚನಾಕಾರರು ಸಿದ್ದಲಿಂಗಯ್ಯ, ಹಾಡಿದವರು ಡಾ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿ ಸಮಯದಲ್ಲಿ ಅವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ ಕ್ಷೇತ್ರಕ್ಕೆ ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜಲಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಕ್ಲೇಮು, ಆಕ್ಷೇಪ ಮತ್ತು ನೋಂದಣಿಗೆ ಅರ್ಜಿ ಸಲ್ಲಿಸುವಲ್ಲಿ ಮತದಾರರಿಗೆ ನೆರವಾಗಲು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯು 4 ದಿನಗಳ ವಿಶೇಷ ಅಭಿಯಾನವನ್ನು ಘೋಷಣೆ ಮಾಡಿದೆ. ಇಂದು ಮತ್ತು ನಾಳೆ ಸೆಪ್ಟೆಂಬರ್ 19 ಹಾಗೂ 20 ವಿಶೇಷ ಅಭಿಯಾನ ಜರುಗಲಿದೆ. 4 ದಿನ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿ ಇರಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿಯ ಕಚೇರಿ ಸೂಚನೆ ನೀಡಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579 ಏರಿಕೆಯಾಗಿದ್ದು 1924 ಜನರು ಇನ್ನೂ ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 84 ವಿಷಯಗಳಿಗೆ ಯುಜಿಸಿ ರಾಷ್ಟೀಯ ಅರ್ಹತಾ ಪರೀಕ್ಷೆ ಎನ್ಇಟಿ ಫಲಿತಾಂಶವನ್ನು ಪ್ರಕಟಿಸಿದೆ. 4,000 ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 6.7 ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಬೆಲ್ಜಿಯಂನಲ್ಲಿ ನಡೆದಂಥ ಎಫ್ಐಎಚ್ ಹಾಕಿ ವಿಶ್ವಕಪ್ನ 7 ಮತ್ತು 8 ಸ್ಥಾನಕ್ಕಾಗಿ ನಡೆದ ಕ್ಲಾಸಿಫಿಕೇಷನ್ ಪಂದ್ಯದಲ್ಲಿ ಭಾರತದ ಪುರುಷರ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ 3-4 ಗೋಲುಗಳ ಅಂತರದಿಂದ ಬೆಲ್ಜಿಯಂ ವಿರುದ್ದ ಪರಾಭವಗೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಗೆ ನಾದೋಪಾಸನೆ ಕೇಳಿದ್ವಿ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಮೊದಲ ಸುತ್ತಿನಲ್ಲಿ ನಿಮ್ಮ ಒಂದಷ್ಟು ಸಂದೇಶಗಳನ್ನು ನೋಡೋದಾದರೆ, ಚಂದುಲಾಲ್ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದಿರಿ. ಶುಭೋದಯ ಅಂತಾರೆ ಶಿವಗಂಗಾ ಹೆಬ್ಬಾಳದಿಂದ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ರಾಘವೇಂದ್ರರ ಭಕ್ತಿಗೀತೆಗಳು ಇಷ್ಟ ಆಯಿತು ಅಂತಾರೆ ಜಗದೀಶ್ವರಾಚಾರ್ ಮತ್ತು ಮನೆಯವರು. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರು ಮತ್ತು ಮನೆಯವರು. ಕೌಸಲ್ಯ ಬನಶಂಕರಿಯಿಂದ.

ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಸಂಗಡಿಗರು, ಚಿಕ್ಕೋಡಿ ಕಮತೇನಟ್ಟಿ ಗ್ರಾಮದ ರುಕ್ಮಿಣಿ ಕುಂಬಾರ್ ಮತ್ತು ರಾಜು, ಜೆಸಿನಗರದ ಅರುಣ ಮೈತ್ರಿ ಮತ್ತು ಮನೆಯವರು, ಗಂಗಾವತಿ ಈರಣ್ಣ, ವಿಜಯಶ್ರೀ, ಹನೂರಲಿ, ಬೋಪ ವೆಂಕಟೇಶ್ ಮತ್ತು ಮನೆಯವರು ಬೋಧನ ಹೊಸಹಳ್ಳಿಯಿಂದ, ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ನಾಗರತ್ನ ರಾಜಾಜಿನಗರ, ಬೆಳಗಾವಿ ಅಥಣಿ ತಾಲೂಕು ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು, ಗೋಕುಲ ರಸ್ತೆಯ ಹನುಮಂತಪ್ಪ ಹುಲಗಮ್ಮನವರ್, ಎನ್ಆರ್ ಕೃಷ್ಣಮೂರ್ತಿ, ಪ್ರಶಾಂತ, ಸ್ನೇಹ, ಆರ್ಯನ್, ಕಲಬುರಗಿ ಕಡಗಂಚಿಯ ಧರ್ಮಣ್ಣ ಧನ್ನಿ, ವಾಣಿಶ್ರೀ ಧಾರವಾಡದಿಂದ ಆನಂದ್ ಕುಲಕರ್ಣಿ ಸುಲೇಪೇಟೆ, ನಂಬರ್ 200000, ಹೆಸರನ್ನು ಕಳಿಸಲಿಲ್ಲ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಎಬಿ ರಾಜು, ಪ್ರಶಾಂತ್ ಮತ್ತು ಮನೆಯವರು. ನುಡಿಮುತ್ತುಗಳು ತುಂಬ ಚೆನ್ನಾಗಿತ್ತು, ಅನಂತರಾಜು ಗೊರ್ಲಡ್ಕು ಮತ್ತು ಮನೆಯವರು ಹೇಳಿದಿರಿ. ಹಾಗೆ ರಾಘವೇಂದ್ರರ ಆರಾಧನೆ ಇವತ್ತಿನಿಂದ, ರಾಯರ ಭಕ್ತಿಗೀತೆ ತುಂಬ ಇಷ್ಟ ಆಯಿತು ಅಂತಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ. ರಾಯರ ಗೀತೆಗಳನ್ನು ಕೇಳಿ ಸಂತೋಷವಾಯಿತು ಅಂತಾರೆ ಬೆಂಗಳೂರಿನ ವಸಂತ. ಮೇರು ಸಾಧಕರು ತಮ್ಮ ಜೀವನದಲ್ಲಿ ನಡೆದ ಎಷ್ಟೋ ಘಟನೆಗಳ ಮಾತುಗಳು ನುಡಿಮುತ್ತುಗಳಾಗಿ ಹೊರಹೊಮ್ಮಿರುತ್ತವೆ. ಅಂತಹ ನುಡಿಮುತ್ತುಗಳನ್ನು ಹೆಕ್ಕಿ ನೀವು ನಮಗೆ ಕೊಡ್ತೀರಿ, ಅದನ್ನು ಕೇಳಿ ನಮಗೆ ಪ್ರೇರಣೆ ಆಗತ್ತೆ ಅಂತಾರೆ ಸಾವಿತ್ರಿ ಉಮೇಶ್, ಉಮೇಶ್ ದಾವಣಗೆರೆಯಿಂದ. ಬಾಗಲಕೋಟೆ ಬನಹಟ್ಟಿಯ ಅಂಕುಶ್, ದೀಪಾ, ಮಹದೇವ್ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದೀರಿ. ಮುರಳೀಧರ ಬೆಂಗಳೂರಿನಿಂದ, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ, ಮಲ್ಲಪ್ಪ, ಭದ್ರೆ, ಆಶಾ ಮತ್ತು ಮನೆಯವರು, ಆದೂರು ಪ್ರಕಾಶ್, ನಳಿನ ಲಂಕೇಶ್, ವಿಜಯನಗರ, ರತ್ನ ಗಂಗಪ್ಪ, ಮಂಜುಳಾ ಮುನಿಯಪ್ಪ, ರಾಧಾ ರವಿ ಅವರ ಕನ್ನಡ ರತ್ನ ಭಂಡಾರ ತುಂಬ ಚೆನ್ನಾಗಿತ್ತು ಅಂತಾರೆ ಹರೀಶ್ ಮಲ್ಲೇಶ್ವರದಿಂದ. ಸುಜಾತ ಮತ್ತು ಮನೆಯವರು, ಸಮತಾ ಜನಾರ್ದನ ರಾವ್, ಮಂಡಿಕಲ್ ಕೃಪಾ, ಕೋಮಲಾ ರಾಮು, ನಾಗಾರ್ಜುನ ಶರ್ಮಾ, ಕಾಕ್ಸ್ಟೌನ್ನ ಸದಾನಂದ ಶೆಟ್ಟಿ, ಕುಂದೂರು ನಾಗೇಶ್, ಬಸಯ್ಯ ಸ್ವಾಮಿ, ಸುಜಾತ ಆರ್ ಗಣೇಶ್, ಭರತೇಶ್ ಜೈನ್, ರಾಯಭಾಗ ತಾಲೂಕು ಶಿವಲಿಂಗಯ್ಯ ಹಿರೇಮಠ, ರಾಣಿಮಳೂರು, ಡಾಕ್ಟರ್ ಅನಂತಕುಮಾರ್ ಅರಸು, ಜಗದಾಂಬಿಕಾ, ಹಂಸವೇಣಿ, ಪೂರ್ಣಿಮಾ ಮೇಸ್ರಿ, ಪ್ರೇಮಲತಾ ಬಿದರಹಳ್ಳಿ, ಕೆಎಚ್ಬಿ ಕಾಲೋನಿ ಹರಿಹರದಿಂದ, ನಂಬರ್ 610, ರಾಜಕುಮಾರ್ ಕಾತರಕಿ, ಸಂಜೀವ ರೆಡ್ಡಿ, ಇನ್ನೂ ಸುಮಾರು ಜನ ಸಂದೇಶಗಳನ್ನು ಕಳಿಸ್ತಾನೆ ಇದ್ದೀರಿ. ರಮೇಶ್ ಶಿವಪುತ್ರ ಚೌಗಲ, ಸಂಪತ್ ಲಕ್ಷ್ಮಿ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಮಧುರ ಗಾನ ಮೈತ್ರಿ ವಿವಿಧ ಭಾರತಿ.

ಹೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಕಿಸ್ ಚಿತ್ರದ ಗೀತೆ ಕೇಳಿದಿರಿ, ಸಂಜಿತ್ ಹೆಗಡೆ ಹಾಗೂ ಅಪೂರ್ವ ಶ್ರೀಧರ್ ಅವರ ಧ್ವನಿಗಳಲ್ಲಿ. ಅರ್ಜುನ್ ಎಪಿ ಅವರ ರಚನೆ, ಸಂಗೀತ ನೀಡಿದವರು ವಿ ಹರಿಕೃಷ್ಣ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸ್ವಸ್ತಿಕ್ ಚಿತ್ರದ ಗೀತೆ, ರಚನೆ ಉಪೇಂದ್ರ ಅವರದು, ಸಂಗೀತ ವಿ ಮನೋಹರ್ ಅವರದು.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.
2: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅನೇಕರು ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಗಾನ ಏನು, ಕಾಯ್ತಾ ಇದ್ದೀವಿ ಶೀರ್ಷಿಕೆ ಪದಕ್ಕಾಗಿ ಅಂತ. ಇವತ್ತಿನ ಶೀರ್ಷಿಕೆ ಪದ ಏನು? ಗೂಡು ಶೀರ್ಷಿಕೆ ಗೀತೆಗಳನ್ನು ಕೇಳೋಣ.

ಲಕ್ಷ್ಯ ಚಿತ್ರದ ಗೀತೆ ಕೇಳಿದಿರಿ. ಕೆಎಸ್ ಹರಿಶಂಕರ್ ಅವರ ಧ್ವನಿಯಲ್ಲಿ ಭವ್ಯ ಪ್ರದೀಪ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಜುವೇನ್ ಸಿಂಗ್. ಗೂಡು ಶೀರ್ಷಿಕೆ ಗೀತೆಗಳನ್ನು ಕೇಳುತ್ತಿದ್ದೀರಿ ಶುಭೋದಯ ಕರ್ನಾಟಕದಲ್ಲಿ.

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ ಗೂಡು ಶೀರ್ಷಿಕೆ ಗೀತೆಗಳನ್ನು. ಈಗ ನೀವು ಕೇಳಿದ್ದು ಸಮ್ಮಿಲನ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ದು, ಬರೆದು ಸಂಗೀತ ನೀಡಿದವರು ಹಂಸಲೇಖ. ನೇಪಾಳ, ಚೀನಾ, ಟಿಬೆಟ್ ಭಾಗಗಳಲ್ಲಿ ಉಂಟಾಗಿರುವ ಪ್ರಕೃತಿ ವಿಕೋಪ ಸಾವು ನೋವುಗಳನ್ನು ತಂದಿದೆ. ಎಲ್ಲ ರೀತಿಯ ಸಹಾಯಗಳನ್ನು ಸರ್ಕಾರಗಳು ನೀಡ್ತಾ ಇವೆ. ಭಾರತೀಯ ರಾಯಭಾರ ಕಚೇರಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ಸಹಾಯವಾಣಿ ಸಂಖ್ಯೆ ಹೀಗಿದೆ. ಯಾರಿಗಾದರೂ ಉಪಯೋಗವಾದರೆ ಇದನ್ನು ನೀವು ರವಾನಿಸಬಹುದು. ಬರ್ಕೊಳ್ಳಿ, 1070. ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ಸಹಾಯವಾಣಿ ಸಂಖ್ಯೆ 1070. ಮತ್ತೊಂದು ಸಂಖ್ಯೆ 0802237 0707. 0802237 0707. ಇನ್ನು ಇವತ್ತಿನ ಒಂದಷ್ಟು ಸಂಗತಿಗಳನ್ನು ನೋಡೋದಾದರೆ, ಇಂದಿನ ವಿಚಾರಗಳು. ಅಕ್ಕಿನೇನಿ ನಾಗಾರ್ಜುನ, ಖ್ಯಾತ ಕಲಾವಿದ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರ ಮಗ ನಾಗಾರ್ಜುನ ಅವರ ಜನ್ಮದಿನ ಇಂದು. 1959 ಅವರು ಜನಿಸಿದ್ದು. ಕನ್ನಡದ ಕಲಾವಿದೆ, ಗಾಯಕಿ, ನಟಿ ಲೀನಾ ಚಂದಾವರ್ಕರ್ ಅವರ ಜನ್ಮದಿನ 1950 ಅವರು ಇದೇ ದಿನ ಹುಟ್ಟಿದ್ದು. ಗಾಯಕಿ ರಿಚಾ ಶರ್ಮಾ ಅವರ ಜನ್ಮದಿನ ಇಂದು. 1980 ಅವರು ಜನಿಸಿದ್ದು. ಕ್ರಿಕೆಟ್ ಆಟಗಾರ ವರುಣ್ ಚಕ್ರವರ್ತಿ ಅವರು ಹುಟ್ಟಿದ ದಿನ ಇಂದು. 1991 ಅವರು ಜನಿಸಿದ್ದು. ಪಾಪ್ ಗಾಯಕ ಮೈಕೇಲ್ ಜಾಕ್ಸನ್ ಅವರ ಜನ್ಮದಿನ. 1958 ಅವರು ಜನಿಸಿದ್ದು. ಇವತ್ತು ನಮ್ಮ ಕನ್ನಡದ ಮುತ್ಸದ್ದಿ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮದಿನ. ಇವತ್ತು ಮತ್ತೊಂದು ವಿಶೇಷ ಇದೆ. ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನ. 1905 ಅವರು ಜನಿಸಿದ್ದು. ಅವರ ಜನ್ಮದಿನದ ನೆನಪಿನಲ್ಲಿ ಈ ದಿನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ನಾವು ಆಚರಿಸುತ್ತೇವೆ. ಶುಭೋದಯ ಕರ್ನಾಟಕದಲ್ಲಿ ಗೂಡು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 8:45.

ಜಲಪಾತ ಚಿತ್ರಕ್ಕೆಂದು ಸಾಧ್ವಿನಿ ಕೊಪ್ಪ ಅವರು ಸಂಗೀತ ನೀಡಿ ಹಾಡಿದ ಗೀತೆಯನ್ನು ಕೇಳಿದಿರಿ. ಮಧುರ ಕವಿಲು ಕೋಡಿಗೆ ಅವರ ರಚನೆ ಇದು. ಇವತ್ತು ಆಗಸ್ಟ್ 29, 1831 ಇಡೀ ಜಗತ್ತು ಒಂದು ರೀತಿ ಬೆಳಗಿತು ಅಂತ ಹೇಳಬಹುದು. ಮೈಕೇಲ್ ಫ್ಯಾರಡೆ ಅವರು ವಿದ್ಯುತ್ ಕಾಂತೀಯ ಪ್ರೇರಣೆಯ ಶೋಧವನ್ನು ಮಾಡಿದರು ಇದೇ ದಿನ. ಪ್ರಾಯೋಗಿಕವಾಗಿ ಅವರು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ನನ್ನು ಕಂಡುಹಿಡಿದ ದಿನ ಇಂದು. ಕಬ್ಬಿಣದ ವಲಯವೊಂದಕ್ಕೆ ಐರನ್ ರಿಂಗ್ ಸುರುಳಿಗಳನ್ನು ಸುತ್ತಿದರು. ಒಂದು ಬ್ಯಾಟರಿಯನ್ನು ಜೋಡಿಸಿ ವಿದ್ಯುತ್ ಹರಿಸಿದಾಗ ಅಲ್ಲಿ ಯಾವುದೇ ನೇರ ಸಂಪರ್ಕ ಇಲ್ಲದಿದ್ದರೂ ಕೂಡ ಅಲ್ಲಿ ಒಂದು ಕಿಡಿ ಅಂದರೆ ಒಂದು ಸ್ಪಾರ್ಕ್ ವಿದ್ಯುತ್ ಉತ್ಪತ್ತಿಯಾದದ್ದನ್ನು ಅವರು ಗಮನಿಸಿದರು. ಹಾಗಾಗಿ ಈ ದಿನವನ್ನು ವಿಶೇಷ ದಿನ ಅಂತ ಪರಿಗಣಿಸಲಾಗುತ್ತೆ.

ಅವಳೇ ನನ್ನ ಹೆಂಡತಿ ಚಿತ್ರಕ್ಕೆಂದು ಎಸ್ ಪಿ ವಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಮತ್ತು ಸಂಗಡಿಗರು ಹಾಡಿದ, ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಗೂಡು ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮತ್ತಷ್ಟು ಇವತ್ತಿನ ಸಂಗತಿಗಳನ್ನು ನೋಡೋದಾದರೆ, 1947 ಇದೇ ದಿನ ಸಂವಿಧಾನ ರಚನಾ ಸಭೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ರಚಿಸಿತು. ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ ಎಂ ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಡಾಕ್ಟರ್ ಬಿ ಎಲ್ ಮಿಟ್ಟರ್, ಖೈತಾನ್ ಇವರೆಲ್ಲ ಕರಡು ಸಮಿತಿಯ ಇತರ ಸದಸ್ಯರಾಗಿದ್ದರು. ಕ್ಯಾಲಿಕಟ್ನಿಂದ ಪೋರ್ಚುಗಲ್ಗೆ ಪ್ರಯಾಣ ಬೆಳೆಸಿದರಲ್ಲ ವಾಸ್ಕೋಡ ಗಾಮ ಅವರು, ಇದೇ ದಿನ 1498

ಅಬ್ಬಬ್ಬಬ್ಬಾ, ಎಷ್ಟೊಂದು ಗೂಡುಗಳು! ಭೈರವ ಗೀತಾ ಚಿತ್ರದ ಗೀತೆ ಕೇಳಿದಿರಿ. ಅನಿರುದ್ಧ ಶಾಸ್ತ್ರಿ ಮತ್ತು ಇಂದು ನಾಗರಾಜ್ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ರಚನೆ ಇದು. ಸಂಗೀತ ನೀಡಿದವರು ರವಿಶಂಕರ್. ಹಕ್ಕಿಗೂಡು, ಇರುವೆಗೂಡು, ಗುಬ್ಬುಚಿಗೂಡು, ಕಪ್ಪೆ ಚಿಪ್ಪಿನ ಗೂಡು, ಪ್ರೀತಿಗೂಡು, ಜೇನುಗೂಡು. ಜೇನುಗೂಡಂತೂ ಒಗ್ಗಟ್ಟಿಗೆ ನಾವು ಉಪಯೋಗಿಸುವಂತಹ ಪದ. ಹಾಗೆಯೇ ಗೀಜಗನ ಗೂಡು ತುಂಬ ತುಂಬ ತುಂಬ ಸೌಂದರ್ಯದಿಂದ ಕೂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಗೀಜಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಗೂಡನ್ನು ಕಟ್ಟುತ್ತೆ ಅಂತ ಹೇಳ್ತಾರೆ. ಪ್ರೀತಿಗೂಡು, ಹೀಗೆ ನಮ್ಮದಂತೂ ವಿವಿಧ ಭಾರತಿ ಹಾಡಿನ ಗೂಡು. ನೀವೆಲ್ಲ ನಮ್ಮ ಗೂಡಲ್ಲಿ ಸದಾ. ಗೂಡು ಪದವೇ ಒಂದು ರೀತಿ ಭಾವನಾತ್ಮಕ. ಏನೋಪ್ಪ ಒಂದು ಗೂಡು ಕಟ್ಕೊಳ್ಬೇಕು ಅಂತ ಹೇಳ್ತಾ ಇರ್ತೀವಿ. ಹಾಗೆ ಬೇಗ ಗೂಡು ಸೇರ್ಕೋಬೇಕು ಅಂತ ಹೇಳ್ತೀವಿ. ಗೂಡು ಅಂದಾಗ ಒಂದು ಬೆಚ್ಚನೆಯ ಭಾವ, ಜೀವನ ನೆನಪಿನ ಗೂಡು. ಹೌದಲ್ಲ, ಗೂಡು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ.

ಅಕ್ಕಿಗೂಡು, ಇರುವೆಗೂಡು, ಗುಬ್ಬಚ್ಚಿಗೂಡು, ಜೇನುಗೂಡು, ಕಪ್ಪೆ ಚಿಪ್ಪಿನ ಗೂಡು, ಎದೆಗೂಡು,

ಎದೆಗೂಡಲಿ ನಿಮ್ಮದೇ ಕಲರವವು, ನಮಗೆ ನೆನಪಿನ ಕಲರವ ಗೂಡಿನ ಜೊತೆ. ಗೂಡು ಅಂದಾಗ ಈ ಗೀತೆಯನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ.

ಜೀವನ ನೆನಪುಗಳ ಗೂಡು. ಜೀವನದಲ್ಲಿ ಎಷ್ಟೋ ಗೂಡುಗಳನ್ನು ನಾವು ಹೋಗಿ ಬರ್ತಾ ಇರ್ತೇವೆ. ಗೂಡು ಅಂದಾಗ ಅದು ಭಾವನಾತ್ಮಕವಾಗಿ ನಮ್ಮನ್ನೆಲ್ಲ ಬೆಸೆದಿರುವಂಥದ್ದು. ಹಾಡಿನ ಗೂಡಲ್ಲಿ ನಾವೆಲ್ಲ ಹೀಗೆ ಸಂಚರಿಸ್ತಾ ಇರೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕದಲ್ಲಿ ಗೂಡು ಶೀರ್ಷಿಕೆಯ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಶೀರ್ಷಿಕೆ ಗಾನದ ಜೊತೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸೋಣ. ಇದುವರೆಗೆ ಶುಭೋದಯ ಕರ್ನಾಟಕ ಪ್ರಸಾರವಾಯಿತು. ಗೂಡು ಶೀರ್ಷಿಕೆಯ ಗೀತೆಗಳು ತುಂಬಾ ಚೆನ್ನಾಗಿತ್ತು. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಿಮ್ಮ ಗೂಡಲ್ಲಿ ನಾವಿದ್ದೀವಿ ಅಂತ ಹೇಳ್ತಾ ಇರುವ ಪ್ರೀತಿಯ ಶ್ರೋತೃಗಳೇ, ನಿಮಗೆ ನಮಸ್ಕಾರ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ, ಏನೆಲ್ಲ ವಿಶೇಷಗಳು ಇವೆ ಇವತ್ತು ಅಂತ ಹಾಗೆ ಒಂದು ಅವಲೋಕನ ಮಾಡೋದಾದರೆ, ಇವತ್ತು ಸಸ್ಯಾಹಾರ ಸೇವಿಸಿ ಉಪ್ಪು ಕಡಿಮೆ ಮಾಡಿ ಅಂತ ಕೆಲವು ದೇಶಗಳಲ್ಲಿ ಆಚರಿಸುವ ದಿನ. ನಿಂಬೆ ಹಣ್ಣು ನಮ್ಮ ಜೀವನದಲ್ಲಿ ತುಂಬ ತುಂಬ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಬಹಳಷ್ಟು ಔಷಧೀಯ ಗುಣಗಳಿವೆ. ಪ್ರತಿದಿನ ನಿಂಬೆ ಹಣ್ಣಿನ ಪಾನಕವನ್ನು ಸೇವಿಸಿದರೆ ತುಂಬ ತುಂಬ ಒಳ್ಳೆಯದು. ನಿಂಬೆ ಹಣ್ಣು ಬಹಳ ಆರೋಗ್ಯ ನೀಡುವಂತಹ ಒಂದು ಹಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಿಂಬೆ ಹಣ್ಣಿಗೆ ಗೌರವ ಕೊಡಬೇಕಂತೆ. ಇದೇನಪ್ಪ ನಿಂಬೆ ಹಣ್ಣಿಗೆ ಗೌರವ ಕೊಡೋದು ಅನ್ಬೇಡಿ. ನಿಂಬೆ ಹಣ್ಣಿನ ಜ್ಯೂಸ್ ಅಂದರೆ ನಿಂಬೆ ಹಣ್ಣು ಪಾನಕ ದಿನ, ಲೈಮ್ ಜ್ಯೂಸ್ ಡೇ ಅಂತ ಇವತ್ತು ಆಚರಿಸ್ತಾರೆ, ವಿಶೇಷವಾಗಿ ಅಮೆರಿಕಾದಲ್ಲಿ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇವತ್ತು ತೆಲುಗು ಭಾಷಾ ದಿನೋತ್ಸವ ಅಂತ ಆಚರಿಸ್ತಾರೆ. ಪ್ರಸಿದ್ಧ ತೆಲುಗು ಕವಿ ಗಿಡುಗು ವೆಂಕಟರಾಮಮೂರ್ತಿ ಅವರ ಜನ್ಮದಿನದ ನೆನಪಿನಲ್ಲಿ ಇಂದು ತೆಲುಗು ಭಾಷಾ ದಿನೋತ್ಸವ ಅಂತ ಆಚರಿಸ್ತಾರೆ.

ಇವತ್ತು ಪರಮಾಣು ಪರೀಕ್ಷೆಗಳ ವಿರುದ್ಧ ಕರೆ ನೀಡುವಂತಹ ಅಂತಾರಾಷ್ಟ್ರೀಯ ದಿನ. ಪರಮಾಣು ಪರೀಕ್ಷೆಗಳನ್ನು ಮಾಡೋದು ಪರಿಸರಕ್ಕೆ ಹಾನಿ, ಹಾಗೆ ಅದು ಅಷ್ಟು ಒಗ್ಗಟ್ಟನ್ನು ಉಂಟು ಮಾಡೋದಿಲ್ಲ, ದೇಶ ದೇಶಗಳ ನಡುವೆ ಒಂದು ಕಲಹವನ್ನು ಉಂಟು ಮಾಡುತ್ತೆ, ಹಾಗಾಗಿ ಪರಮಾಣು ಪರೀಕ್ಷೆಗಳನ್ನು ಮಾಡುವುದು ಬೇಡ ಅಂತ ಸಾರುವ ದಿನ ಇಂದು. ಕೆಲವು ರಾಷ್ಟ್ರೀಯ ದಿನಗಳು, ಕೆಲವು ಇಡೀ ವಿಶ್ವ ಆಚರಿಸುವಂತಹ ದಿನಗಳು, ಹಾಗೆ ಕೆಲವು ಪ್ರದೇಶಗಳಲ್ಲಿ ಅಂದರೆ ಯುರೋಪ್ ಮತ್ತು ಉತ್ತರ ಅಮೆರಿಕ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ದಿನವನ್ನು ವೈಯಕ್ತಿಕ ಹಕ್ಕುಗಳ ದಿನ ಅಂತ ಆಚರಿಸ್ತಾರೆ. ಇಂಗ್ಲಿಷ್ ತತ್ವಶಾಸ್ತ್ರಜ್ಞ ಜಾನ್ ಲಾಕೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಮುಖ್ಯ, ಎಲ್ಲರಿಗೂ ಮಾತಾಡುವ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯ ಇದೆ, ಇದಕ್ಕೆ ಬಡತನ ಸಿರಿತನ ಸ್ತ್ರೀ ಪುರುಷ ಭೇದ ಇಲ್ಲ ಅಂತ ಪ್ರತಿಪಾದಿಸಿದರು. ತುಂಬ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಜಾನ್ ಲೋಕೆ ಅವರದು. 17ನೇ ಶತಮಾನದ ಪ್ರೇರಣೆ ಅಂತ ಅವರನ್ನ ಕರೀತಾರೆ. ಯುರೋಪ್, ಉತ್ತರ ಅಮೆರಿಕ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅವರ ನೆನಪಿನಲ್ಲಿ ಈ ದಿನವನ್ನು ವೈಯಕ್ತಿಕ ಹಕ್ಕುಗಳ ದಿನ ಅಂತ ಆಚರಿಸಲಾಗುತ್ತೆ.

ಆಯ್ತು, ಇಷ್ಟೆಲ್ಲ ದಿನಗಳು ಇದೆ. ಈ ದಿನಗಳಲ್ಲಿ ನಮ್ಮ ಇಂದಿನ ವಿಶೇಷಕ್ಕೆ ಯಾವುದನ್ನು ಆರಿಸೋಣ? ಬೆಳಗ್ಗೆಯಿಂದ ಕೇಳ್ತಾ

ಇದರಿ ಪ್ರದೇಶ ಸಮಾಚಾರದಲ್ಲಿ, ಹಾಗೆ ವಾರ್ತೆಗಳು ಎಲ್ಲ ಕಡೆ ನಾವು ಹೇಳ್ತಾನೆ ಇದ್ದೀವಿ. ಏನು ಇವತ್ತು ಭಾರತದಲ್ಲಿ, ವಿಶ್ವದಲ್ಲಿ ಅಲ್ಲ, ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ. ಭಾರತದ ಹಾಕಿ ದಂತಕಥೆ, ಹಾಕಿ ಮಾಂತ್ರಿಕ, ಜಾದುಗಾರ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ಎಲ್ಲೆಡೆ ಆಚರಿಸುತ್ತಿದ್ದೇವೆ. ಧ್ಯಾನ್ ಚಂದ್ ಅವರಿಗೆ ಗೌರವ. ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ, ಇಂದಿನ ವಿಶೇಷ.

ಹಾಕಿ ಮಾಂತ್ರಿಕ ಅಂತಲೇ ಹೆಸರಾದ ಧ್ಯಾನಚಂದ್ ಅವರ ಜನ್ಮದಿನ ಇಂದು. 3 ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆದ್ದ ಭಾರತೀಯ ಹಾಕಿ ತಂಡದ ಸದಸ್ಯರಾಗಿದ್ದರು. ತಮ್ಮ ಆಟದ ಜೀವನದಲ್ಲಿ 1000ಕ್ಕೂ ಹೆಚ್ಚು ಗೋಲುಗಳನ್ನು ಗಳಿಸಿದರು. 1956ರಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದರು ಮೇಜರ್ ಧ್ಯಾನಚಂದ್. 1905ರ ಇದೇ ದಿನ ಉತ್ತರ ಪ್ರದೇಶದ ಫಯಾಗ್ರಾಜ್ನಲ್ಲಿ ಜನಿಸಿದರು. 2012ರಿಂದ ಧ್ಯಾನ್ಚಂದ್ ಅವರ ನೆನಪಿನಲ್ಲಿ ಈ ದಿನವನ್ನು ಅಂದರೆ ಆಗಸ್ಟ್ 29 ಭಾರತದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತೀವಿ. ಭಾರತದ ಅತ್ಯುನ್ನತ ಕ್ರೀಡಾ ಗೌರವಗಳು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗಳು ಇವುಗಳಿಗೆ ಧ್ಯಾನ್ಚಂದ್ ಅವರ ಹೆಸರನ್ನು ಇಡಲಾಗಿದೆ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಇಂದಿನ ವಿಶೇಷ ಕ್ರೀಡಾ ದಿನ.

ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ಪಿ ಶೈಲಜಾ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಇಂದಿನ ವಿಶೇಷ ಕ್ರೀಡಾ ದಿನ, ರಾಷ್ಟ್ರೀಯ ಕ್ರೀಡಾ ದಿನ. ಈ ದಿನ ಹಾಕಿ ದಂತಕಥೆ, ಹಾಕಿ ಮಾಂತ್ರಿಕ ಅಂತ ಹೆಸರಾದ ಮೇಜರ್ ಧ್ಯಾನಚಂದ್ ಅವರ ಜನ್ಮದಿನದ ನೆನಪಿನಲ್ಲಿ ಭಾರತದಲ್ಲಿ ಕ್ರೀಡಾ ದಿನ ಅಂತ ಆಚರಿಸ್ತೀವಿ. ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಧ್ಯಾನಚಂದ್ ಖೇಲ್ ರತ್ನ, ಹಾಗೆ ಕ್ರೀಡಾ ಪ್ರಶಸ್ತಿಗಳಾದ ದ್ರೋಣಾಚಾರ್ಯ, ಅರ್ಜುನ ಈ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತೆ. ದೇಶದೆಲ್ಲೆಡೆ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತೆ ಧ್ಯಾನಚಂದ್ ಅವರ ಹೆಸರಿನಲ್ಲಿ. ಅನೇಕ ಕಾರ್ಯಕ್ರಮಗಳು ದೇಶದಾದ್ಯಂತ ನಡೆಯುತ್ತೆ. ಆರೋಗ್ಯಕ್ಕಾಗಿ ಕ್ರೀಡೆ, ಫಿಟ್ನೆಸ್ಗಾಗಿ ಕ್ರೀಡೆ, ಶಿಸ್ತು ಒಗ್ಗಟ್ಟಿಗಾಗಿ ಕ್ರೀಡೆ, ಮನಸ್ಸಿನ ಸಂಯಮಕ್ಕಾಗಿ ಕ್ರೀಡೆ ನಮಗೆ ಬೇಕು. ಬಾಲ್ಯದಿಂದಲೇ ಕ್ರೀಡೆ ಆಡುವವರು ಅಂದರೆ ಯಾವುದಾದರೂ ಆಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಎಲ್ಲ ಸವಾಲುಗಳನ್ನು ಸ್ವೀಕರಿಸ್ತಾರೆ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅದಕ್ಕೇ ನಾವು ಸ್ಪೋರ್ಟ್ಸ್ಮೆನ್ ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಕ್ರೀಡಾ ಮನೋಭಾವ ಅಂತ. ಈ ಕ್ರೀಡಾ ಮನೋಭಾವ ಅಂದರೆ ಸೋಲು ಗೆಲುವುಗಳನ್ನು ಎಲ್ಲ ರೀತಿಯ ಒಂದು ಸಮಚಿತ್ತತೆಯನ್ನು ನಾವು ಸಾಧಿಸುವಂಥದ್ದು. ಹಾಗಾಗಿ ಬಾಲ್ಯದಿಂದಲೇ ನಾವು ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಕೊಳ್ಳೋದು, ಆಟದಲ್ಲಿ ಇರೋದು, ಅದು ಏನೋ ನಾವು ಪ್ರಸಿದ್ಧರಾಗಬೇಕು ಅಥವಾ ಏನೋ ಸಾಧನೆ ಮಾಡಬೇಕು ಅಂತ ಅಲ್ಲದಿದ್ದರೂ ಮಕ್ಕಳಿಗೆ ಕ್ರೀಡೆಯಲ್ಲಿ ತೊಡಗಿಸೋದರಿಂದ ಒಂದು ಒಳ್ಳೆಯ ಮನಸ್ಥಿತಿಯನ್ನು ನಾವು ಕೊಡಬಹುದು ಅಂತಾರೆ ತಜ್ಞರು.

ಕನ್ನಡ ಗೊತ್ತಿಲ್ಲ ಚಿತ್ರದ ಗೀತೆ ಕೇಳಿದಿರಿ. ನಕುಲ್ ಅಭಿಯಂಕರ್, ಐಶ್ವರ್ಯ ರಂಗನಾಜನ್, ಅನೀಶ್ ಕೇಶವರಾವ್, ಕಲ್ಯಾಣ್ ಹಾಗೂ ಯುಗದರ್ಶಿನಿ ಅವರ ಧ್ವನಿಗಳಲ್ಲಿತ್ತು. ವಾಸುಕಿ ವೈಭವ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ನಕುಲ್ ಅಭಯಂಕರ್.

ಜೈಕಾರ ಹಾಕೋಣ ಗೀತೆ ಕೇಳಿದ್ರಲ್ಲ, ಸೂರ್ಯಕಾಂತಿ ಚಿತ್ರದಿಂದ ಆರಿಸಿದ ಗೀತೆ ಇದು. ಟಿಪ್ಪು, ರೋಹಿಣಿ ಮತ್ತು ಸಂಗಡಿಗರು ಹಾಡಿದ್ದು. ಕೆ ಕಲ್ಯಾಣ್ ಅವರ ರಚನೆ, ಇಳಯರಾಜ ಅವರ ಸಂಗೀತ ನಿರ್ದೇಶನವಿತ್ತು. ಕ್ರೀಡೆ ಅಂದಾಗ ಒಂಥರ ಹುಮ್ಮಸ್ಸು, ಒಂಥರ ಖುಷಿ. ಒಂದೊಂದು ದೇಶ ಒಂದೊಂದು ಕ್ರೀಡೆಗೆ ಜನಪ್ರಿಯ. ಬ್ರೆಜಿಲ್ ಫುಟ್ಬಾಲ್ಗೆ ಫೇಮಸ್, ಆದರೆ ಚೈನಾದಲ್ಲಿ ಟೇಬಲ್ ಟೆನ್ನಿಸ್ ಆಟ ಒಂಥರ ಪ್ರತಿ ಮನೆಯಲ್ಲೂ ಆಡುವಂಥದ್ದು. ಹಾಗೆ ಕೆನಿಯಾದಲ್ಲಿ ಮ್ಯಾರಥಾನ್ ಓಟಗಾರರು, ಜಮೈಕಾದಲ್ಲಿ ವೇಗದ ಓಟಗಾರರು ಓಟಕ್ಕೆ ಮತ್ತು ಇತರ ಸಣ್ಣ ಸಣ್ಣ ಆಟಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಜಮೈಕಾ ಮತ್ತು ಕೆನಿಯಾದಲ್ಲಿ. ಸಾಂಪ್ರದಾಯಿಕ ಬಿಲ್ಲುಗಾರಿಕೆಗೆ ಭೂತಾನ್ ಬಹಳ ಬಹಳ ಬಹಳ ಪ್ರಸಿದ್ಧಿ. ಜಪಾನ್ನಲ್ಲಿ ಸುಮೋ ಕುಸ್ತಿ, ಇದು ಬಹಳ ಪ್ರಸಿದ್ಧಿ, ಅಲ್ಲಿನ ಆಟ ಅದು. ಹೀಗೆ ಒಂದೊಂದು ದೇಶ ಒಂದೊಂದು ವಿಧವಾದ ಕ್ರೀಡೆ, ಸಾಂಪ್ರದಾಯಿಕ ಕ್ರೀಡೆಗಳು ಕೂಡ ಉಂಟು. ಇವತ್ತು ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ, ಇಂದಿನ ವಿಶೇಷ.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇಂದಿನ ವಿಶೇಷ ಕ್ರೀಡಾ ದಿನ. ವಿದ್ಯಾರ್ಥಿ ಚಿತ್ರದ ಗೀತೆ ಕೇಳಿದಿರಿ. ಗುರುಕಿರಣ್ ಅವರು ಸಂಗೀತ ನೀಡಿ ಹಾಡಿದ ಗೀತೆ ಇದು.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ. ಇವತ್ತಿನ ವಿಶೇಷ ರಾಷ್ಟ್ರೀಯ ಕ್ರೀಡಾ ದಿನ. ಸಮಯ ಆಗಿದೆ 9:50. ಭಾರತದಲ್ಲಿ ಕ್ರಿಕೆಟ್ ಒಂದು ರೀತಿ ತುಂಬ ಜ್ವರದ ಹಾಗೆ ವ್ಯಾಪಿಸಿ ಸದಾ ಬಿಸಿ ಬಿಸಿ ಅಂತ ಅನ್ನಿಸಿಕೊಳ್ಳುವ ಆಟ. ಇನ್ನು ಹಾಕಿ ನಮ್ಮ ಹೆಮ್ಮೆಯ ಆಟ. ಭಾರತದ ಇತಿಹಾಸದ ಆಟ ಹಾಕಿ ಅಂತ ಹೇಳಬಹುದು. ಮೇಜರ್ ಧ್ಯಾನ್ಚಂದ್ ಕಾಲದ ಒಲಿಂಪಿಕ್ ಚಿನ್ನದ ಪದಕಗಳ ವೈಭವದಿಂದ ಹಿಡಿದು ಇತ್ತೀಚಿನ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಸಾಧನೆಗಳವರೆಗೆ ಹಾಕಿ ನಮ್ಮ ಮಣ್ಣಿನಲ್ಲಿ ಇದೆ ಅಂತ. ಹಾಗೆ ನಮ್ಮ ಸಾಂಪ್ರದಾಯಿಕ ಆಟಗಳು ಕಬಡ್ಡಿ ಇರಬಹುದು, ಖೋಖೋ ಮತ್ತು ಕುಸ್ತಿ, ಗರಡಿ ಮನೆಗಳ ಆಟ, ಇವೆಲ್ಲ ನಮ್ಮ ಮೂಲದಲ್ಲಿ ನೆಲಮೂಲದಿಂದ ಬಂದಂತಹ ಆಟಗಳು. ದಕ್ಷಿಣ ಕನ್ನಡದ ಕಂಬಳ, ಕರ್ನಾಟಕದ ಹೆಮ್ಮೆಯ ಸಾಹಸ ಕ್ರೀಡೆ ಅಂತ ಹೇಳ್ತೀವಿ. ಇದು ಸ್ಪರ್ಧೆ ಅಲ್ಲ, ತುಳುನಾಡಿನ ಸಂಸ್ಕೃತಿ. ಹಾಗೆ ಜಗತ್ತಿಗೆ ಭಾರತ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ ಕ್ರೀಡಾ ವಿಚಾರ ಬಂದಾಗ.

ಚೆಸ್ ಚದುರಂಗ ಇದು ಭಾರತದ ನೆಲಮೂಲದ ಆಟ. ಚತುರಂಗ ಅನ್ನುವ ಆಟ ಇವತ್ತು ಜಗತ್ತಿನಾದ್ಯಂತ ಚೆಸ್ ಅಂತ ಕರೆಸಿಕೊಳ್ಳುತ್ತೆ. ಇತ್ತೀಚಿನ ನಮ್ಮ ಪ್ರಜ್ಞಾನಂದ ಅವರಿರಬಹುದು, ಡಿ ಗುಕೇಶ್ ಅವರು ಇರಬಹುದು, ಹೀಗೆ ಗ್ರ್ಯಾಂಡ್ ಮಾಸ್ಟರ್ಗಳ ಮೂಲಕ ವಿಶ್ವನಾಥನ್ ಆನಂದನ್ ಅವರ ಇವರಿಬ್ಬರ ಗುರುಗಳು, ಹೀಗೆ ಇವತ್ತು ಚೆಸ್ ಆಟ ಭಾರತದ ಒಂದು ಬುದ್ಧಿವಂತಿಕೆಯ ಆಟ ಅಂತ ಕರೆಸಿಕೊಂಡು ಗ್ರ್ಯಾಂಡ್ ಮಾಸ್ಟರ್ಗಳು ಜಗತ್ತನ್ನು ಆಳ್ತಾ ಇದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳು ಅಂತ ಹೇಳ್ಬೋದು. ಹಾಗೆ ಕೇರಳದ ಒಂದು ಪ್ರಾಚೀನ ಆಟ ಅಥವಾ ಸಮರ ಕಲೆ ಅಂತ ಹೇಳ್ತೀವಿ, ಮಾರ್ಷಲ್ ಆರ್ಟ್ಸ್, ಇದು ಕೂಡ ಜಗತ್ತಿನ ಎಲ್ಲ ಮಾರ್ಷಲ್ ಆರ್ಟ್ಸ್ಗಳಿಗೆ ತಾಯಿ ಅಂತ ಹೇಳುವಂಥದ್ದು. ಭಾರತ ಕ್ರೀಡಾ ಜಗತ್ತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ.

ಟಿಪ್ಪು ಜ್ಯೋತ್ಸ್ನ ಹಾಗೂ ಸಂಗಡಿಗರು ಹಾಡಿದ ಕವಿರಾಜ್ ಅವರ ರಚನೆ ಕೇಳಿದಿರಿ. ವಾಯುಪುತ್ರ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಯಾವುದೇ ಕ್ರೀಡಾ ಮೈದಾನ ಇರಲಿ, ಅದು ಉತ್ಸಾಹದ ಶಕ್ತಿಯ ಕೇಂದ್ರ. ಒಲಿಂಪಿಕ್ಸ್ ಇರಲಿ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಇರಲಿ, ಭಾರತದ ತ್ರಿವರ್ಣ ಧ್ವಜ ಹಾರಾಡಿದರೆ ಅದೊಂದು ರೋಮಾಂಚನ. ಹಾಗೆ ಆಟದ ಆರಂಭದಲ್ಲಿ ಎರಡೂ ದೇಶಗಳ ರಾಷ್ಟ್ರಗೀತೆಗಳನ್ನು ಹಾಡಿದಾಗ ಕ್ರೀಡೆ ಹೇಗೆ ನಮ್ಮನ್ನು ಒಂದುಗೂಡಿಸುತ್ತೆ, ಕ್ರೀಡೆ ಹೇಗೆ ಸಾಮರಸ್ಯವನ್ನು ಕೊಡುತ್ತೆ ಅನ್ನೋದನ್ನು ನಾವು ಕಾಣಬಹುದು. ಭಾರತದ ಕ್ರೀಡಾಪಟುಗಳಿಗೆ ಜಯವಾಗಲಿ. ವಿಶ್ವ ಕ್ರೀಡಾ ಕ್ಷೇತ್ರದಲ್ಲಿ ಸದಾ ಭಾರತ ಮುಂದಿರಲಿ ಅಂತ ಹಾರೈಸೋಣ. ವಿಶ್ವ ಜಗತ್ತಿನಲ್ಲಿ ಭಾರತ ಎಂದೆಂದು ಮುಂದೆ ಸೈ ಅನ್ನಲಿ. ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ನಾವು ಮುಂದೆ ಸಾಗೋಣ.

ರಾಷ್ಟ್ರೀಯ ಕ್ರೀಡಾ ದಿನ ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಿ ಬಿಕೆ ಸುಮತಿ.

ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಶುಭಾಶಯ ಕೋರಿದ್ದು, ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೃಢ ನಿಶ್ಚಯ, ಶಿಸ್ತು ಮತ್ತು ಶ್ರೇಷ್ಠತೆಯ ಮನೋಭಾವವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮೇರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ನೇಪಾಳದ ಪ್ರವಾಹದಲ್ಲಿ ರಕ್ಷಿಸಲ್ಪಟ್ಟ 21 ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ 2026ರ ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸಮಯ 10:03. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಬೆಟ್ಟದ ಹುಲಿ ಚಿತ್ರದ ಗೀತೆ ಕೇಳಿದಿರಿ ಪಿವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಗೀತಪ್ರಿಯ ಅವರ ರಚನೆಗೆ ಸಂಗೀತ ನೀಡಿದವರು ಟಿಜಿ ಲಿಂಗಪ್ಪ.

ಪಿವಿ ಶ್ರೀನಿವಾಸ್ ಹಾಗೂ ರೇಣುಕಾ ಅವರ ಧ್ವನಿಗಳಲ್ಲಿ ನಮ್ಮ ಊರು ಚಿತ್ರದ ಗೀತೆ ಕೇಳಿದಿರಿ. ಆರ್ ರತ್ನ ಅವರ ಸಂಗೀತ ಸಂಯೋಜನೆ, ರಚನಾಕಾರರು ಸಿವಿ ಶಿವಶಂಕರ್.

0: ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಲಕ್ಷಾಧೀಶ್ವರ ಚಿತ್ರದ ಗೀತೆ ಕೇಳಿದಿರಿ. ಸಾಹಿತ್ಯ ಚಿಯುದಯಶಂಕರ್, ಸಂಗೀತ ಸತ್ಯಂ.
1: Mm-hmm.

ಒಡಹುಟ್ಟಿದವರು ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಸದಾಶಿವಯ್ಯ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಎಸ್ ಹನುಮಂತರಾವ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 10:17. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.

ಅನಿರೀಕ್ಷಿತ ಚಿತ್ರಕ್ಕೆಂದು ಅಳವಡಿಸಲಾಗಿದ್ದ ಕೆಎಸ್ ನರಸಿಂಹಸ್ವಾಮಿಗಳ ಕವನ ಕೇಳಿದಿರಿ. ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ವಿಜಯ ನಾರಸಿಂಹ ಅವರು ಗೆಜ್ಜೆ ಪೂಜೆ ಚಿತ್ರಕ್ಕೆಂದು ಬರೆದ ಗೀತೆಗೆ ಧ್ವನಿಯಾದವರು ಪಿ ವಿ ಶ್ರೀನಿವಾಸ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಉತ್ತರ ದಕ್ಷಿಣ ಚಿತ್ರದ ಗೀತೆ ಕೇಳಿದಿರಿ. ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇತ್ತು. ಗೀತೆಯನ್ನು ಬರೆದವರು ವಿಜಯ ನರಸಿಂಹ.

ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಧ್ವನಿಗಳಲ್ಲಿ ಭಲೆ ಭಾಸ್ಕರ್ ಚಿತ್ರದ ಗೀತೆ ಕೇಳಿದಿರಿ. ಸತ್ಯಂ ಅವರ ಸ್ವರಕಲ್ಪನೆ ಇತ್ತು. ಗೀತ ಸಾಹಿತ್ಯ ಜಿ ಉದಯಶಂಕರ್ ಅವರದು.

0: ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್. ತಂದೆ ಮಕ್ಕಳು ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಘಂಟಸಾಲ ಅವರ ಸಂಗೀತ ನಿರ್ದೇಶನದಲ್ಲಿ ಅವರೇ ಪಿ ಲೀಲಾ ಅವರೊಂದಿಗೆ ಹಾಡಿದ ಗೀತೆ ಕೇಳಿದಿರಿ. ಮಾಯಾಬಜಾರ್ ಚಿತ್ರದ್ದು. ಬರೆದವರು ಚಿ ಸದಾಶಿವಯ್ಯ.

ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ನಂದಗೋಕುಲ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿತ್ತು ಈ ಗೀತೆ. ಸಾಹಿತ್ಯ ವಿಜಯ ನರಸಿಂಹ ಅವರದು.

ನಿದಿರೆಯು ಸದಾ ಏಕೋ ದೂರ. ಸಿಪಾಯಿ ರಾಮು ಚಿತ್ರದ ಗೀತೆ ಕೇಳಿದಿರಿ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಯುಗಳ ಧ್ವನಿಗಳಲ್ಲಿ. ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇತ್ತು. ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್.

ಮಧುರ ಮಿಲನ ಚಿತ್ರದ ಗೀತೆ ಕೇಳಿದಿರಿ. ಮುಂದೇನೋ ಸಮಯ 11 ಆಗಿದೆ. ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಂಕ್ ಫುಡ್ಗಳಲ್ಲಿ ಉಪ್ಪು, ಸಕ್ಕರೆ ಮತ್ತು ಕೊಬ್ಬಿನ ಅಂಶ ಹೆಚ್ಚಿದ್ದರೆ ಇನ್ನು ಮುಂದೆ ಪ್ಯಾಕ್ಗಳ ಮುಂಭಾಗದಲ್ಲೇ ಎಚ್ಚರಿಕೆ ಲೇಬಲ್ಗಳನ್ನು ಅಳವಡಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ನಿಗದಿತ ಪೋಷಕಾಂಶಗಳ ಪ್ರಮಾಣ ಹೆಚ್ಚಿರುವ ಆಹಾರ ಉತ್ಪನ್ನಗಳನ್ನು ಗ್ರಾಹಕರು ಸುಲಭವಾಗಿ ಗುರುತಿಸಲು ಪ್ಯಾಕೆಟ್ಗಳ ಮುಂಭಾಗದಲ್ಲಿ ಕೆಂಪು ಬಣ್ಣದ ಷಡ್ಭುಜಾಕೃತಿಯ ಎಚ್ಚರಿಕೆ ಚಿಹ್ನೆಗಳನ್ನು ಅಳವಡಿಸಲು ಒಪ್ಪಿಗೆ ನೀಡಿರುವುದಾಗಿ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಮತದಾರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸೆಪ್ಟೆಂಬರ್ 19 ಮತ್ತು 20 ಜಿಲ್ಲೆಯ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದ್ದು, ಈ ದಿನಗಳಂದು ಜಿಲ್ಲೆಯ ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಬಿಎಲ್ಒಗಳನ್ನು ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ಭೋಟೆ, ಕೋಶಿ, ತ್ರಿಶೂಲಿ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 584 ಏರಿಕೆಯಾಗಿದ್ದು 2482 ಮಂದಿ ನಾಪತ್ತೆಯಾಗಿದ್ದಾರೆ. ಶುಕ್ರವಾರ ಸಂಜೆ ವೇಳೆಗೆ ನೇಪಾಳದಲ್ಲಿ 579 ಮಂದಿ ಮೃತಪಟ್ಟಿದ್ದು

24 ಮಂದಿ ಕಣ್ಮರೆಯಾಗಿದ್ದಾರೆ. ದ್ರವೀಕೃತ ನೈಸರ್ಗಿಕ ಅನಿಲದ ಆಮದು ವೆಚ್ಚ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ದೆಹಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಕುಚಿತ ನೈಸರ್ಗಿಕ ಅನಿಲದ ದರವನ್ನು ಪ್ರತಿ ಕೆಜಿಗೆ 3.89 ರೂಪಾಯಿ ಹೆಚ್ಚಿಸಿದೆ. ಇದರಿಂದ ಇಂದಿನಿಂದ ಜಾರಿಗೆ ಬರುವಂತೆ ರಾಷ್ಟ್ರ ರಾಜಧಾನಿಯಲ್ಲಿ ಸಿಎನ್ಜಿ ದರ ಪ್ರತಿ ಕೆಜಿಗೆ 86.98 ರೂಪಾಯಿ ಆಗಲಿದೆ. ವೆನೆಜುಲಾವೊಂದಿಗೆ ಮಹತ್ವದ ತೈಲ ಒಪ್ಪಂದಕ್ಕೆ ಅಮೆರಿಕ ಪ್ರವೇಶಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ಒಪ್ಪಂದದ ಮೂಲಕ ದಕ್ಷಿಣ ಅಮೆರಿಕದ ರಾಷ್ಟ್ರ ವೆನೆಜುಲಾದ 65 ಶತಕೋಟಿ ರೂಪಾಯಿ ಬ್ಯಾರೆಲ್ ತೈಲ ನಿಕ್ಷೇಪಗಳ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ನಡೆದಿರುವಂತಹ ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ನಾಳೆ ಭಾರತ ತಂಡ ತನ್ನ ಆರಂಭಿಕ ಪಂದ್ಯದಲ್ಲಿ ಥಾಯ್ಲೆಂಡ್ ತಂಡದ ಸವಾಲು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:30 ಸಮಯವಾಗಿದೆ. ಶನಿವಾರದ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಮೊದಲಿನ ಎರಡು ಹಾಡುಗಳು ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆ, ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಇನ್ನೊಂದು ಗೀತೆ ಸ್ಪರ್ಶ ಚಿತ್ರದಿಂದ ಆರಿಸಿದ್ದು ಪಂಕಜುದಾಸ್ ಅವರ ಧ್ವನಿಯಲ್ಲಿದೆ. ಇಟಗಿ ಈರಣ್ಣ ಅವರ ರಚನೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ.

0: ಲೇಚನ ಅದ್ಯಾಕೋ ನಾನು ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮಗೇನಾಗ್ತಿದೆ? ನನ್ ಯಾವ ಹೂವು ಕಾಣ್ತಾ ಇಲ್ಲ ಯಾಕೋತ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ.

0: ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳ್ದೆ, ಬೇಕ್ ಹೇಳು.
1: ಇವತ್ ನಿನ್ ಹುಟ್ಟಿದ ದಿನ ಅಲ್ವಾ, ನನ್ನಿಂದ ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳಿಯ

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನ ಕೇಳಿದ್ರೆ ಶಬ್ದವೇದಿ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರ ಧ್ವನಿಯಲ್ಲಿತ್ತು. ಗೀತೆಗೆ ಧ್ವನಿಯಾಗಿದ್ರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು. ಅದಾದ ನಂತರ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿಗೆ ಧ್ವನಿಯಾಗಿದ್ರು ಚಿತ್ರ ಅವರು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ದವರು ಕೆ ಕಲ್ಯಾಣ್ ಅವರು. ಮತ್ತೊಂದು ಗೀತೆಯನ್ನ ಕೇಳಿದ್ರಿ ಯಜಮಾನ ಚಿತ್ರದ ಹಾಡು. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಬಂದ ಈ ಗೀತೆ ಕೆ ಕಲ್ಯಾಣ್ ಅವರ ರಚನೆ ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿತ್ತು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:35 ಸಮಯ ಆಗಿದೆ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹೌದು, ವಿವಿಧ ಭಾರತಿಯಲ್ಲಿ ಪ್ರತಿದಿನ 11:30 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬರು ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಅವರದ್ದೇ ಹಾಡುಗಳನ್ನು ಪ್ರಸಾರ ಮಾಡುವಂಥ ಒಂದು ವಿಶೇಷವಾದಂಥ ವೇದಿಕೆ ವಿವಿಧ ಭಾರತೀಯ ಕಲಾಭಾರತಿ. ಏನೋ ಸಾಕಷ್ಟು ಜನ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಟ್ಟಿದ್ರೆ, ಇವತ್ತು ಯಾವ ಬಗ್ಗೆ, ಯಾರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀರಾ ಅಂತ ಕೂಡ ಕೇಳಿದಿರಿ. ಹಾಗಾಗಿ ನಮ್ಮ ಇಂದಿನ ಕಲಾಭಾರತಿಯ ತಾರೆ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆ ಸೇರಿದ ಹಾಗೆ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 200+ ಸಿನಿಮಾಗಳಲ್ಲಿ ನಟಿಸಿರುವಂಥ ಇವರು ಹಿಂದೆ ನಾಯಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ, ಪೋಷಕ ನಟಿಯಾಗಿ ಈಗಲೂ ಕೂಡ ನಟಿಸ್ತಾ ಇದ್ದಾರೆ. 70-80 ಮಿಂಚಿದ ನಟಿ, ಬಹಳಷ್ಟು ವೈವಿಧ್ಯಮಯ ಪಾತ್ರಗಳು, ಅಂದರೆ ತಾಯಿಯಾಗಿ, ಅತ್ತಿಗೆಯಾಗಿ, ಒಂದು ಸೊಗಸಾದ ಪಾತ್ರದ ಮೂಲಕ ನಮ್ಮೆಲ್ಲರ ಮನೆ ಮನಗಳನ್ನು ತುಂಬಿದವರು ಸುಮಿತ್ರ. ಹೌದು, ದಕ್ಷಿಣ ಭಾರತದ ಖ್ಯಾತ ನಟಿ ಸುಮಿತ್ರ ಅವ್ರ ಬಗ್ಗೆ ಮಾತಾಡ್ತಾ ಅವರದ್ದೇ ಹಾಡುಗಳನ್ನು ಕೇಳ್ತಾ ಹೋಗೋಣ. ಇವತ್ತಿನ ತಾರೆ ಸುಮಿತ್ರಾ.

ಮಕ್ಕಳ ಸೈನ್ಯ ಚಿತ್ರದ ಹಾಡನ್ನ ಕೇಳಿದ್ರಿ. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರು. ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಸಂಯೋಜನೆ ಇತ್ತು. ನಟಿ ಸುಮಿತ್ರಾ ಅವರು ತಮ್ಮ ಸುದೀರ್ಘವಾದ ಚಿತ್ರ ಬದುಕಿನಲ್ಲಿ ವಿವಿಧ ಹಂತದ ಅಂದ್ರೆ ಬೇರೆ ಬೇರೆ ರೀತಿಯ ಪಾತ್ರಗಳ ಮೂಲಕ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 1970ರ ದಶಕದಿಂದ ಇಲ್ಲಿಯವರೆಗೂ ಕೂಡ 70 ಮತ್ತು 80ರಲ್ಲಿ ಅವರು ನಾಯಕಿಯಾಗಿ ಕೂಡ ಒಂದಷ್ಟು ಕೌಟುಂಬಿಕ ಕಥೆಗಳಲ್ಲಿ ನಾಯಕಿಯಾಗಿ ಕೆಲಸ ಮಾಡಿದರು. ಮುಗಿಯದ ಕಥೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದರು. ತಮಿಳು ಕನ್ನಡ ನಾಯಕ ನಟರ ಜೊತೆಗೆ, ಅದರಲ್ಲೂ ವಿಶೇಷವಾಗಿ ವಿಷ್ಣುವರ್ಧನ್, ರಜನಿಕಾಂತ್, ಕಮಲಹಾಸನ್ ಅವರಿಗೆ ಕೂಡ ಜೊತೆಯಾಗಿ ಪಾತ್ರಗಳನ್ನು ನಿರ್ವಹಣೆ ಮಾಡಿದರು. ನಾಯಕಿ ಪಾತ್ರಗಳು ಜೊತೆಗೆ ಪೋಷಕ ಪಾತ್ರಗಳಲ್ಲಿ ಕೂಡ, ಅಂದರೆ ತ್ಯಾಗಮಯಿ ಅತ್ತಿಗೆಯಾಗಿ, ಪ್ರೀತಿಯ ಅಕ್ಕನಾಗಿ, ತಾಯಿಯಾಗಿ, ಇತ್ತೀಚಿನ ಸಿನಿಮಾಗಳಲ್ಲಿ ಅಜ್ಜಿಯಾಗಿ ಕೂಡ ಅವರು ಕೆಲಸ ಮಾಡ್ತಾರೆ. ಸ್ಟಾರ್ ನಟರಿಗೆ ಪುನೀತ್ ರಾಜ್ಕುಮಾರ್, ದುನಿಯಾ ವಿಜಯ್, ಇವರೆಲ್ಲರಿಗೂ ಕೂಡ ಚಮಕ್ ಸಿನಿಮಾದಲ್ಲಿ ಕೂಡ ಅಜ್ಜಿಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು ಸುಮಿತ್ರಾ ಅವರು. ಸೂಪರ್ ಸ್ಟಾರ್ಗಳಾದಂಥ ರಜನಿಕಾಂತ್, ಕಮಲ ಹಾಸನ್ ಅವರ ಜೊತೆಗೆ ನಟಿಸಿದ್ರು 82 ಅಂದರೆ ಈಗಾಗಲೇ ಹೇಳಿದ ಹಾಗೆ 70ರ ದಶಕದಲ್ಲಿ. ವಿಷ್ಣುವರ್ಧನ್ ಅವರ ಜೊತೆಗೆ ಬಂಗಾರದ ಗುಡಿ, ಮಂಜುಳಾ ಮತ್ತು ಸುಮಿತ್ರಾ ಅವರೆಲ್ಲರೂ ಕೂಡ ಸಿನಿಮಾದಲ್ಲಿ ಮಾಡ್ತಾರೆ. ಫಲಿತಾಂಶ ಸಿನಿಮಾದಲ್ಲಿ ಜೈ ಜಗದೀಶ್ ರಾಮಕೃಷ್ಣ ಅವರ ಜೊತೆಗೆ ಒಂದು ವಿಶೇಷವಾದಂಥ ಅನುಭವವನ್ನು ಸಿನಿಮಾದಲ್ಲಿ ಮಾಡಿದ್ದಾರೆ. ಸುಮಿತ್ರಾ ಅವರು ಒಂದು ಕೂಡಲೇ ನಮಗೆ ಒಂದು ಚಂದದ ತಾಯಿಯ ಮುಖ, ಅತ್ತಿಗೆಯ ಮುಖ, ಒಂದು ಕುಟುಂಬದ ಸಂಬಂಧವನ್ನು ಸಾಧ್ಯವಾದಷ್ಟು ಸರಿಪಡಿಸ್ತಾ ಸಾಗುವಂಥ ಒಂದು ವಿಶೇಷ ಪಾತ್ರಗಳ ಮೂಲಕವೇ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ ಸುಮಿತ್ರಾ ಅವರು.

ಫಲಿತಾಂಶ ಚಿತ್ರದ ಹಾಡು ಕೇಳಿದ್ರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ರು, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 11:49:49 ಸಮಯವಾಗಿದೆ. ವಿವಿಧ ಭಾರತೀಯ ಕಲಾಭಾರತಿಯಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ತಾರೆ ಸುಮಿತ್ರಾ ಅವರು ತಮ್ಮ ಸಹಜ ಸೌಂದರ್ಯ, ನೈಜ ಭಾವಪೂರ್ಣ ಅಭಿನಯದಿಂದ ದಕ್ಷಿಣ ಭಾರತದ ಚಿತ್ರ ರಸಿಕರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ವೈವಿಧ್ಯಮಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಮುಗಿಯದ ಕಥೆ, ಮಕ್ಕಳ ಸೈನ್ಯ, ಸತ್ಯಂ ಶಿವಂ ಸುಂದರಂ, ರಾಮಾಚಾರಿ, ಒಂದಾಗಿ ಬಾಳು, ಕರ್ಣ, ಗೋಪಿಕೃಷ್ಣ, ಶ್ರೀರಾಮಚಂದ್ರ, ಕುರುಬನ ರಾಣಿ, ಅಪ್ಪು, ಮಿಲನ, ಜಾಕಿ, ಮೈನಾ ಮುಂತಾದ ಬಹಳಷ್ಟು ಸಿನಿಮಾಗಳಲ್ಲಿ ತಮ್ಮ ಅಭಿನಯದಿಂದಾಗಿ ಎಲ್ಲರ ಮನಸ್ಸೂರೆಗೊಂಡವರು ನಟಿ ಸುಮಿತ್ರಾ ಅವರು.

ರಾಮಾಚಾರಿ ಚಿತ್ರದ ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿಬಂತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ ಅವರು. 11:55 ಸಮಯ ಕಲಾಭಾರತಿಯಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ತಾರೆ, ಅದರಲ್ಲೂ 70-80 ದಶಕದಲ್ಲಿ ನಾಯಕಿಯಾಗಿ ಪ್ರತಿ ನಾಯಕಿಯಾಗಿ ಕೆಲಸ ಮಾಡಿದ್ರು. ಅದಾದ ನಂತರ ತಾಯಿ ಪಾತ್ರದಲ್ಲಿ, ಅತ್ತಿಗೆಯ ಪಾತ್ರದಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿದ್ರು. ಇವರ ಪತಿ ಕೂಡ ಕನ್ನಡದ ಪ್ರಸಿದ್ಧ ನಿರ್ದೇಶಕರು ಡಿ ರಾಜೇಂದ್ರ ಬಾಬು ಅವರು. ಉಪ್ಪಿದಾದ MBBS ಸಿನಿಮಾದ ನಿರ್ದೇಶಕರು ಕೂಡ ಹೌದು. ಇವರ ಇಬ್ಬರು ಮಕ್ಕಳು ಕೂಡ ಉಮಾಶಂಕರಿ ಮತ್ತು ನಕ್ಷತ್ರ, ಇವರಿಬ್ಬರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ನಟಿಯರಾಗಿ ಗುರುತಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದ ತಾರೆ ಸುಮಿತ್ರಾ ಅಂದ ತಕ್ಷಣ ಅವರ ಇಷ್ಟೊಂದು ಸಿನಿಮಾಗಳು, ಅವರು ಅತ್ತಿಗೆಯಾಗಿ ತಾಯಿಯಾಗಿ ನಟಿಸಿದ ಹಲವಾರು ಸಿನಿಮಾಗಳು ಮತ್ತು ಚಂದದ ಹಾಡುಗಳು ನಮಗೆ ನೆನಪಾಗುತ್ತವೆ. ಅಂಥ ಒಂದಷ್ಟು ಹಾಡುಗಳನ್ನು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸುಮಿತ್ರಾ ಅವರ ನೆನಪಿನಲ್ಲಿ ನಾವು ಕೇಳಿಸ್ಕೊಂಡ್ವಿ. ಸುಮಿತ್ರಾ ಅವರು ಇನ್ನೂ ಕೂಡ ಸಾಕಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಲಿ ಅನ್ನೋದು ಚಿತ್ರ ಪ್ರೇಮಿಗಳ ಹಾರೈಕೆ ಅಂತ ಹೇಳ್ತಾ, ಈ ಒಂದು ಹಾಡು ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ, ಶ್ರೀಧರ್ ವಿ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಾಡಿಗಿದೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ನಾವು ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರಿಯಾಗಿ 12:00 ಪ್ರದೇಶ ಸಮಾಚಾರ ಕೇಳ್ತೀರಿ. ಅದಾದ ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ರಫ್ತುದಾರರಿಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನ ನೀಡಿ ರಫ್ತು ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಹಾಗೂ ದೊಡ್ಡಬಳ್ಳಾಪುರದಲ್ಲಿ ತಲಾ ಒಂದರಂತೆ ಜವಳಿ ರಫ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಿರ್ದೇಶಕ ಎಬಿ ಬಸವರಾಜು ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ 14 ದಿನಗಳ ರಾಷ್ಟೀಯ ಕೈಮಗ್ಗ ಮೇಳ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ನೇಕಾರರಿದ್ದಾರೆ. ಅರ್ಹ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 5,000 ರೂಪಾಯಿ ಆರ್ಥಿಕ ನೆರವು, ವಸತಿ ಸೌಲಭ್ಯ ಹಾಗೂ ವಿವಿಧ ಪ್ರೋತ್ಸಾಹ ಧನಗಳನ್ನು ನೀಡಲಾಗುತ್ತಿದೆ ಎಂದರು. ರಾಜ್ಯದ 10 ಜಿಲ್ಲೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 21 ಜಿಲ್ಲೆಗಳಲ್ಲಿ ಈ ಕಾರ್ಯ ಮುಂದುವರೆದಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರತಿದಿನ 9,600 ಪುಟಗಳ ಡಿಜಿಟಲೀಕರಣದ ಗುರಿ ನಿಗದಿಪಡಿಸಲಾಗಿದೆ. ಸೆಪ್ಟೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸಲಾಗುತ್ತಿದೆ. ಅರ್ಜಿದಾರರಿಗೆ ಸಕಾಲಿಕ ನೆರವು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. 24,684 ಅರ್ಜಿಗಳು ತಾಲೂಕು ಕಚೇರಿಗಳಲ್ಲಿದ್ದು, ತೆಹಸೀಲ್ದಾರರಿಗೆ ಮಾಸಿಕ ಗುರಿ ನಿಗದಿಪಡಿಸಿ ಬಾಕಿ ಅರ್ಜಿಗಳನ್ನು

ವಿಳಂಬವಿಲ್ಲದೆ ವಿಲೇವಾರಿ ಮಾಡುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ. ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆಯಡಿ ತಿಮ್ಮರಾಜನಹಳ್ಳಿ ತಾವರೆಕೆರೆ ನಡುವೆ 41 ಕಿಲೋಮೀಟರ್ ಹೊಸ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. 2028 ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಾಮಗಾರಿಯ ಯೋಜನೆಯನ್ನು ಪರಿಶೀಲಿಸಿದ ಅವರು, ಜೋಗಿಹಳ್ಳಿ ಹಾಗೂ ಚಿಕ್ಕನಹಳ್ಳಿ ರೈಲು ನಿಲ್ದಾಣಗಳಲ್ಲಿ 2 ಪ್ಲಾಟ್ಫಾರಂಗಳು ಹಾಗೂ ಪ್ರಯಾಣಿಕ ಮೂಲಸೌಕರ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಜಾಗತಿಕ ಮಟ್ಟಕ್ಕೆ ಬೆಳೆಸಲು ರಾಜ್ಯ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಪಟುಗಳಿಗೆ ಸೂಕ್ತ ತರಬೇತಿ, ಸುಧಾರಿತ ಕ್ರೀಡಾ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರುವ ಅವರು, ರಾಜ್ಯ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಕ್ರೀಡಾ ಮೀಸಲಾತಿ ಕಲ್ಪಿಸುತ್ತಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ನೋಂದಣಿಯಾಗದ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಹೊಸ ಜಾಬ್ ಕಾರ್ಡ್ ಪಡೆದುಕೊಳ್ಳುವಂತೆ ಗದಗ್ ತಾಲೂಕಾ ಪಂಚಾಯತ್ ನಿರ್ದೇಶಕ ಕುಮಾರ್ ಪೂಜಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಮತ್ತು ನಾಳೆ ಹಾಗೂ ಸೆಪ್ಟೆಂಬರ್ 19 ಮತ್ತು 20 ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿಶೇಷ ಆಂದೋಲನ ಆಯೋಜಿಸಲಾಗಿದೆ. ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹೆಸರು ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿದ ಅರ್ಜಿಗಳ ನಮೂನೆಗಳನ್ನು ನೀಡಬಹುದು ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆಯೋಜಿತ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಸಂಸದ ಐಜಿ ಸನದಿ ಉದ್ಘಾಟಿಸಿದರು. ಶರಣರ ಜೀವನ ಹಾಗೂ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮನದ ಮಾತು ಬಾನುಲಿ ಕಾರ್ಯಕ್ರಮ ಆಕಾಶವಾಣಿ ನ್ಯೂಸ್ ಆನ್ ಏರ್ ಅಪ್ಲಿಕೇಶನ್, ದೂರದರ್ಶನ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾಗಲಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ ಈ ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 12:05 ನೀವು ಕೂಡ ವಿವಿಧ ಭಾರತಿಗೆ ಕರೆ ಮಾಡಬಹುದು. ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿದ್ರೆ ನಾವು ನಿಮ್ಮ ಹಾಡನ್ನು ವಿವಿಧ ಭಾರತಿಯಿಂದ ಪ್ರಸಾರ ಮಾಡ್ತೇವೆ. ನಿಮಗೆ ನಮ್ಮ ಸಂಖ್ಯೆಗಳು ಬೇಕು ಅಂತಾದರೆ 0802226125 ಇನ್ನೊಂದು ಸಂಖ್ಯೆ ಕೂಡ ಇದೆ, 0802226397 ಈ ಸಂಖ್ಯೆಯನ್ನು ಕೂಡ ನೀವು ಬಳಸಬಹುದು. ಇದರ ಜೊತೆಗೆ 0802237788 ಈ ಸಂಖ್ಯೆಯನ್ನು ಕೂಡ ನೀವು ಬಳಸಿ. ಅದರ ಜೊತೆಗೆ ಮತ್ತೊಂದು ಸಂಖ್ಯೆ ಕೂಡ ಇದೆ, 0802237799. ಈ ಎಲ್ಲ ಸಂಖ್ಯೆಗಳನ್ನು ಬಳಸಿ ನೀವು ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು 1 ಗಂಟೆವರೆಗೂ ಕೂಡ ಕೇಳ್ತಾ ಹೋಗಬಹುದು. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿ. ಈಗಾಗಲೇ ಕೆಲವರು ಕರೆ ಮಾಡಿದ್ರು, ಆದರೆ ಅವರು ಯಾಕೋ ಬೇರೆ ಕಡೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಕರೆ ಬರುವ ತನಕ ಒಂದು ಚಂದದ ಹಾಡಿನ ಜೊತೆಗೆ ನಿಮ್ಮ ಕರೆಗಳು ಕೂಡ ಬರಲಿ.

0: ಕರೆಗೊಂದು ಹಾಡುವ ಕಾರ್ಯಕ್ರಮದಲ್ಲಿ ಒಂದು ಕರೆ ಬಂದಿದೆ, ನೋಡೋಣ ಯಾರು ಅಂತ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್,
0: ನಿಮ್ಮ ಹೆಸರು ಹೇಳಿ.
1: ಶಿವಕುಮಾರ್ ಅಂತ ಮೇಡಮ್.
0: ಶಿವಕುಮಾರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ
1: ಮೇಡಮ್?
0: ಎಲ್ಲಿಂದ?
1: ಬೆಳಗಲಿ, ನಂಜನಗೂಡು ತಾಲೂಕು.
0: ಬೆಳಗಲಿ
1: ಮೇಡಮ್?
0: ಹಾಂ ಹಾಂ. ನಂಜನಗೂಡಿಗೆ ಎಷ್ಟು ದೂರ ನಿಮ್ಮೂರು
1: ಮೇಡಮ್? ಒಂದು 17 ಕಿಲೋಮೀಟರ್ ಆಗುತ್ತೆ ಮೇಡಮ್.
0: ಅಂದ್ರೆ ನಂಜನಗೂಡಿಗೆ ಯಾವಾಗ್ಲೂ ಹೋಗ್ಬೋದು, ಬರ್ಬೋದು. ನಂಜುಂಡೇಶ್ವರನ ದರ್ಶನ ಮಾಡಬಹುದು ನೀವು. ಹೇಳಿ ಶಿವಕುಮಾರ್, ಏನ್ ಕೆಲಸ ಮಾಡ್ತೀರಾ?
1: ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೇನೆ ಮೇಡಮ್. ಚಿಕ್ಕಸ್ತಿ ನಮ್ ಫ್ರೆಂಡ್ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಮೇಡಮ್.
0: ಏನ್ ಮಾಡ್ತಾ ಇದ್ದೀರಾ?

0: ಪ್ರಸ್ತಿಯಲ್ಲಿ ಇದೀನಿ ಮೇಡಮ್. ಫ್ರೆಂಡ್ ಸ್ಕೂಲ್ ಹಾಸ್ಟೆಲ್ ಕಟ್ತಾ ಇದಾರೆ ಮೇಡಮ್ ನಮ್ ಫ್ರೆಂಡು. ನಾನು ನಮ್ ಫ್ರೆಂಡ್ ಇಬ್ರು ಅಂದೆ, ನಾನು ಬ್ಲೈಂಡ್ ಅವರು ಬ್ಲೈಂಡ್ ಮೇಡಮ್.
1: ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ?
0: ನಾನು ಬಿಲ್ಡಿಂಗ್ ಕಟ್ಸ್ತಾ ಇದ್ದೀನಿ ಮೇಡಮ್.
1: ಏನ್ ಕಟ್ತೀರಿ ಬಿಲ್ಡಿಂಗ್?
0: ಬಿಲ್ಡಿಂಗ್ ಬ್ಲೈಂಡ್ ಸ್ಕೂಲ್ ಹಾಸ್ಟೆಲ್ ಕಟ್ತಾ ಇದ್ದೀನಿ ಮೇಡಮ್.
1: ಅಂದ್ರೆ ಅರ್ಥ ಆಗ್ಲಿಲ್ಲ, ನೀವೇ ನಿಮ್ ದುಡ್ಡು ಖರ್ಚು ಮಾಡಿ ಕಟ್ಟಿಸ್ತಾ ಇದ್ರ ಅಥವಾ ನೀವಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಾ? ಹೇಗೆ
0: ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್.
1: ನೀವೇನ್ ಕೆಲಸ ಮಾಡ್ತೀರಾ, ಹೇಗ್ ಮಾಡ್ತೀರಾ ನೀವು?
0: ನೋಡ್ಕೊತಾ ಇರೋದು ಮೇಡಮ್. ಆದ್ರೆ ಆಲ್ರೆಡಿ ಒಂದ್ ಮೈಸೂರ್ಲ ಮೇಡಮ್, ದಿವ್ಯ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಂತ, ಅದು ನನ್ ಫ್ರೆಂಡ್ ಅಷ್ಟಲ್ಲೇ ಕೆಲಸ ಮಾಡ್ತೀನಿ.
1: ಅಂದ್ರೆ ನೀವು ಏನ್ ಹೇಳ್ಬೇಕು, ದಿವ್ಯಾಂಗರಿಗೋಸ್ಕರ ಹಾಸ್ಟೆಲ್ ಕಟ್ಟಿಸ್ತಾ ಇದಾರೆ, ಯಾರು ಕಟ್ಟಿಸ್ತಾ ಇರೋದು?
0: ನಮ್ ಫ್ರೆಂಡ್ ಶಿವಪ್ರಕಾಶ್ ಅಂತ.
1: ಅವರೇ ಅವ್ರ ಸ್ವಂತ ಖರ್ಚಲ್ಲಿ ಮಾಡ್ತಾ ಇದಾರಾ?
0: ಇಲ್ಲ ಮೇಡಮ್,
1: ಸರ್ಕಾರದಿಂದ ದುಡ್ಡು ತಗೊಂಡ್ ಮಾಡ್ತಾ ಇದಾರೆ
0: ಮೇಡಮ್. ಕಾಲೇಜ್ ಬತ್ತೆ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತಾ ಟ್ರೈನಿಂಗ್ ಗೋಸ್ಕರ ಮಾಡ್ತಾ ಇರೋದು.
1: ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ
0: ಮೇಡಮ್.
1: ಇವತ್ತು ಶನಿವಾರ ಅಲ್ವಾ, ಕೆಲಸ ಇದೆಯಾ, ರಜೆನಾ?
0: ಇಲ್ಲ, ಕೆಲಸ ನಡೀತಾ ಇದೆ ಮೇಡಮ್.
1: ಯಾವಾಗ್ಲೂ ನಡೆಯುತ್ತೆ, ವಾರದ ಶನಿವಾರ ಭಾನುವಾರನು ಕೂಡ ಇರುತ್ತಾ?
0: ಭಾನುವಾರ ಇರುತ್ತೆ ಮೇಡಮ್.
1: ರಜೆ ಯಾವತ್ತು
0: ಮೇಡಮ್? ನಾನು ಇಲ್ಲೇ ಇರ್ತೀನಿ ಮೇಡಮ್.
1: ಅಲ್ಲಪ್ಪ, ನಿಮ್ಗೆ ಏಳು ದಿನ ಕೆಲಸ ಇರುತ್ತಾ?
0: ಇರುತ್ತೆ ಮೇಡಮ್.
1: ಹಾಗೆ ಓಕೆ,
0: ಇರುತ್ತೆ ಮೇಡಮ್.
1: ನೀವು ರಜೆ ತಗೊಳಲ್ಲ?
0: ಇಲ್ಲ ಮೇಡಮ್, ಏನಾದ್ರು ಊರ್ಗ ಹೋಗ್ಬೇಕು ಅಂದ್ರೆ ರಜೆ ತಗೊಳ್ತೀನಿ ಮೇಡಮ್.
1: ಮಾತಾಡ್ತಾ ಇರ್ತೀರಾ ಅವಾಗವಾಗ ವಿವಿಧ ಭಾರತಿ ಜೊತೆಗೆ?
0: ಮಾತಾಡ್ತಾ
1: ಇರ್ತೀನಿ ತಿಂಗಳಿಗೆ. ಯಾವ ಹಾಡ್ಬೇಕು
0: ನನ್ಗೆ? ಕದಂಬ ಚಿತ್ರ ಹಾಡ್ಬೇಕಿತ್ತು.
1: ಇದಕ್ಕಿಂತ ಮುಂಚೆ ಫೋನ್ ಮಾಡಿದಾಗ ಯಾವ ಹಾಡು ಕೇಳಿದ್ರಿ?
0: ಅದು ದಿಗ್ಗಜರ್ ಕೇಳಿದ್ದೆ ಮೇಡಮ್.
1: ದಿಗ್ಗಜರು ಅಂದ್ರೆ ನೀವು ವಿಷ್ಣುವರ್ಧನ್ ಅವ್ರ ಅಭಿಮಾನಿ?
0: ಮೇಡಮ್
1: ವಿಷ್ಣುವರ್ಣ ಅಂದ್ರೆ ತುಂಬಾನೇ ಇಷ್ಟ
0: ಮೇಡಮ್.
1: ಆಯ್ತು, ಕೇಳಿಸ್ಕೊಳ್ಳಿ ನಿಮ್ ಇಷ್ಟದ ಹಾಡು.

0: ಕದಂಬ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರು ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಧ್ವನಿಯಾಗಿದ್ರು. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ತಿಮ್ಮಪ್ಪ ಅವರೇ, ಏನ್ ಸಮಾಚಾರ?
1: ಹೇಳ್ಬೇಕು ಮೇಡಮ್, ನೀವೆಲ್ಲ
0: ನಾವ್ ಹೇಳ್ತಾನೆ ಇರ್ತೀವಲ್ಲ.
1: ಹೌದು, ನೀವ್ ಹೇಳ್ತಾ ಇರ್ತೀವಿ.

0: ಕೇಳ್ತಾ ಇರ್ತೇವೆ.
1: ಮತ್ತೆ ನೀವ್ ಹೇಳ್ಬೇಕು.
0: ಹೌದು.
1: ಯಾರೋ ಪಕ್ಕದಲ್ಲಿ ಮಾತಾಡ್ತಾರೆ.
0: ದೇವರು ಕೊಟ್ಟ ತಂಗಿಯಿಂದ.
1: ದೇವರು ಕೊಟ್ಟ ತಂಗಿ. ಹಾ,
0: ದೇವರು ಕೊಟ್ಟ ತಂಗಿ ಅಂತ ಒಂದು ಹಾಡು ಉಂಟಲ್ಲ.
1: ಹೌದಾ?
0: ಹೌದು.
1: ಹೊಸದ ಹಳೆದ?
0: ಹಳೆದಲ್ಲ ಮೇಡಮ್, ಅದು ದೇವರು ಕೊಟ್ಟ ತಂಗಿ, ಶಿವರಾಜ್ ಕುಮಾರ್ ಅವರದು ಅಭಿನಯ.
1: ದೇವರು ಕೊಟ್ಟ ತಂಗಿನಲ್ಲಿ ದೇವರು ಕೊಟ್ಟ ಟೈಟಲ್ ಸಾಂಗ್ ಬೇಕಾ?
0: ಹೌದು. ದೇವರು ಕೊಟ್ಟ ತಂಗಿ ಎನ್ನುತ್ತ ಸಾಕಿದವನು ಅಂತ.
1: ಯಾಕೆ ಇವಾಗ ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೀರಾ?
0: ಹೌದಾ ಮೇಡಮ್, ಅಂದ್ರೆ ತಂಗಿ ಅಂದ್ರೆ ನನಗೆ ತುಂಬಾ ಪ್ರೀತಿ. ಹಾಗಾಗಿ.
1: ಎಷ್ಟ್ ಜನ ಇದಾರೆ ತಂಗಿಯರು ನಿಮ್ಗೆ?
0: ತಂಗಿಯ ಒಬ್ಬಳೆ ಇರುದು, ಅಕ್ಕನವರು ಮೂರು ಜನ.
1: ಅಕ್ಕ ತಂಗಿ ಎಲ್ಲ ಒಂದೇನೆ ಅಲ್ವಾ?
0: ಹೌದು.
1: ಅಕ್ಕ ಆದ್ರೆ ಸ್ವಲ್ಪ ಹೇಳ್ತಾರೆ, ತಂಗಿ ಆದ್ರೆ ಕೇಳ್ತಾರೆ.
0: ಹೌದು. ಮಹಿಳೆಯರು ಅಂದ್ರೆ ತುಂಬಾ ಪ್ರೀತಿ, ಮತ್ತೆ ತುಂಬಾ ಗೌರವ ಕೂಡ ನನಗೆ.
1: ಆಯ್ತು ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳಿ ತಿಮ್ಮಪ್ಪರೇ. ನಮಸ್ತೆ.

0: ದೇವರು ಕೊಟ್ಟ ತಂಗೆ ಚಿತ್ರದ ಗೀತೆ ಶಂಕರ್ ಮಹಾದೇವನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳ್ರಿ, ಯಾರು ಮಾತಾಡೋದು?
1: ನಾವು ಇಲ್ಲಿ ಬದಾಮಿಯಿಂದ ಮಲ್ಲಪ್ಪ ಅಂತ ಹೇಳ್ರಿ.
0: ಎಲ್ಲಿಂದ?
1: ಬದಾಮಿ ರೀ.
0: ಬದಾಮಿ? ಹಾ, ಹೇಳಿ ಮಲ್ಲಪ್ಪ, ಯಾವ ಹಾಡು ಬೇಕು?
1: ರುದ್ರನಾಗ ಐತಿ ನೋಡಿ, ವಿಷ್ಣುವರ್ಧನ್ ಅವ್ರು ಸ್ವಂತ ಹಾಡ್ಯಾರ ಅದನ್ನ.
0: ರುದ್ರನಾಗ?
1: ಹಾ, ರುದ್ರನಾಗ ವಿಷ್ಣುವರ್ಧನ್ ಹಾಡಿದ್ ನೋಡಿ.
0: ಅದೇ ಹಾಡ್ಬೇಕಾ? ಯಾವ್ದು ವಿಷ್ಣುವರ್ಧನ್ ಹಾಡಿರೋ ಹಾಡು ಯಾವ್ದು?
1: ಯಾವ್ದನ್ರಿ ಜಾಸ್ತಿ ಇಲ್ರಿ, ಅದು ಅವ್ರ ಸ್ವಂತ ಹಾಡ್ಯ ನೋಡ್ರಿ. ಅದ್ರಾಗ
0: ನೀವ್ ಹೇಳ್ಬೇಕು ಯಾವ್ದಂತ. ನಂಗ್ ಗೊತ್ತಿಲ್ಲ.
1: ಇಲ್ಲ, ಅದ ಪಿಕ್ಚರ್ ಸ್ವಂತ ಹಾಡಿದ್ರಿ ಅವರು?
0: ಇಲ್ರಿ, ಅದ್ ನಮ್ಮ ಹತ್ರ ಯಾವ್ದು ಇಲ್ಲ. ನೀವ್ ಯಾವ್ದಂತ ಹೇಳಿದ್ರ ನಾ ಹಾಕ್ತೀನಿ ನೋಡ್ರಪ್ಪ.
1: ಹಂಗಾರ ಯಾವ್ದಾರ ಒಂದ್ ಅದ್ರ ಒಂದ್ ಹಾಕ್ಬಿಡ್ರಿ ರುದ್ರಣ್ಣಾಗ.
0: ಹಂಗೆ ಇದು ಕರೆಗೊಂದು ಹಾಡು ಅಂದಾಗ ನೀವು ಯೋಚನೆ ಮಾಡ್ಲಿಲ್ವಾ ಯಾವ ಹಾಡು ಕೇಳೋಣಪ್ಪ?
1: ಈಗ ಕರೆ ಸಿಗ್ತಲ್ಲ, ಹಿಂಗಾಗಿ ಜಾತಾರ್ತ್ರಿ.
0: ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ? ಯಾವಾಗ ಮಾಡಿದ್ರಿ?
1: ಈಗ ಒಂದ್ ಎರಡು ತಿಂಗಳ ಎರಡೂವರೆ ತಿಂಗಳ ಆಯ್ತು ಮೇಡಮ್.
0: ಹೌದಾ? ಆಯ್ತು, ನಮಸ್ಕಾರ.
1: ನಮಸ್ಕಾರ.

0: ಚಲುವಿನ ಚೆನ್ನಿಗಾಯಿ ಹಾಡು ವಿಷ್ಣುವರ್ಧನ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳಿಬಂತು. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ನಾನು ಲೋಕನಾಥ್ ಅಂತ ಮೇಡಮ್.
0: ಎಲ್ಲಿಂದ?
1: ಇಲ್ಲಿ ಮಹಾಲಕ್ಷ್ಮಿ ಲೋಟೆ ಬೆಂಗಳೂರಿಂದ.
0: ಹ್ಮ್, ಹೇಳಿ ಲೋಕನಾಥ್ ಅವರು.
1: ಮೇಡಮ್, ಇದು ಬೆಳವಳದ ಮಡಿಲಲ್ಲಿ ಪಿಕ್ಚರ್ ಇಂದ ಎಲ್ಲ ಕಾಯೋ ದೇವರೇ ಹಾಡು ಒಂದು ಹಾಕಿ ಮೇಡಮ್.
0: ಎಲ್ಲ ಕಾಯೋ ದೇವರೇ ಬೆಳವಳದ ಮಡಿಲಲ್ಲಿ ಅಲ್ವಾ?
1: ಹೌದೌದು ಮೇಡಮ್, ರಾಜೇಶ್ ಅವ್ರದ್ದು.
0: ಸಿನಿಮಾ ಎಷ್ಟು ಸಲ ನೋಡಿದ್ರಿ?
1: ಸಿನಿಮಾ ಆಗ ಸುಮಾರು ಒಂದು ಎರಡ್ ಮೂರ್ ಸಲ ನೋಡಿ, ಟಿವಿ ಅಲ್ಲಿ ಬಂದಾಗೆಲ್ಲ ನೋಡ್ತಿರ್ತೀವಿ, ಹಾಡು ಕೇಳ್ತಾನೆ ಇರ್ತೀವಿ. ಅದು ಅದು ಈಗಿನ ಜನರೇಷನ್ ಗೆ ಅದು ಬೇಕು ಹಾಡು.
0: ಏನ್ ಸಂದೇಶ ಅದ್ರಲ್ಲಿ?
1: ಅದೇ ಏನು ದುಡಿಯೋದ್ರು ಫಲ ಬೇಕು ಅಂತಾರಲ್ಲ, ಕಷ್ಟ ಪಡದೇ ಇದ್ರು ಫಲ ಬೇಕು ಅಂತಾರೆ ಈಗಿನ ಕಾಲದಲ್ಲಿ.
0: ಈಗಿನ ಕಾಲದಲ್ಲಿ ಕಷ್ಟನೂ ಪಡ್ತಾರಲ್ಲ?
1: ಪಡ್ತಾರೆ, ಆದ್ರೆ ಫಲ ಜಾಸ್ತಿ ಕೇಳ್ತಾರಲ್ಲ, ದುಡ್ದಷ್ಟು ಕೇಳಲ್ಲ, ಎಲ್ಲ ನನ್ಗೆ ಇರ್ಲಿ ಅಂತಾರಲ್ಲ.
0: ಎಲ್ಲ ನಮ್ಮವರೇ ತಾನೇ, ಈಗ ನಮ್ ನೆಕ್ಸ್ಟ್ ಜನರೇಷನ್ ಅಂತ ಅನ್ಕೋಬೇಕು.
1: ಬಟ್ ಅದ ತುಂಬಾ ಒಳ್ಳೆ ಸಾಹಿತ್ಯ ಇದೆ ಅದ್ರಲ್ಲಿ.
0: ಇದು ಗೀತಾ ಪ್ರಿಯ ಅವ್ರು ಬರೆದಿರೋದು, ರಾಜನ್ ನಾಗೇಂದ್ರ ಅವ್ರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಹಾಡು. ಒಟ್ಟು ಮೆಸೇಜ್ ಕೊಡ್ಬೇಕು ಅಂತ ಈ ಹಾಡು ಕೇಳಿದ್ರಿ.
1: ಹೌದೌದು ಮೇಡಮ್, ಹೌದು.
0: ಆಯ್ತು, ಕೇಳಿಸ್ಕೊಳ್ಳೋಣ.
1: ಮತ್ತೆ ಇವತ್ತು ಬೆಳಿಗ್ಗೆ ನೀವು ಸ್ವಲ್ಪ ಭಕ್ತಿ ಗೀತೆಗಳು ಬಂತು ರಾಜ್ಕುಮಾರ್, ತುಂಬಾ ಚೆನ್ನಾಗಿತ್ತು.
0: ಎಲ್ಲಾರ್ದು ಹಾಕ್ತಿವ್ರಿ ನಾವು, ಅವ್ರದೇ ಇವ್ರದೇ ಅಂತ ಏನಿಲ್ಲ. ಏನಂದ್ರೆ ಹೌದಪ್ಪ, ನಿಜ. ಈಗ ಈಗ ಏನಾಗುತ್ತೆ ಗೊತ್ತಾ, ಲೋಕನಾಥ್ ಅವ್ರೆ ಸಿನಿಮಾ ಆಕ್ಟ್ರೆಸ್ರ್ ಇಟ್ಕೊಂಡಿದ್ದೀರಾ ನೀವು. ಒಬ್ರು ಅಂತಾರೆ ನಮ್ಗೆ ಎಸ್ ಪಿ ಬಿದ ಹಾಕಿ ಅಂತ, ಒಬ್ರು ಅಂತಾರೆ ಪಿ ಬಿ ಶ್ರೀನಿವಾಸ್, ಒಬ್ರು ಅಂತಾರೆ ಇವರು ವೆಂಕಟೇಶ್ ಕುಮಾರ್ ಅವ್ರದ್ದು ಭಕ್ತಿ ಗೀತೆ ಚೆನ್ನಾಗಿರುತ್ತೆ, ವಿದ್ಯಾಭೂಷಣ ಅವ್ರದ್ದು ಹಾಕಿ ಅಂತಾರೆ. ಹಾಗಾಗಿ ನಾವು ಎಲ್ಲಾರ್ದು ಹಾಕ್ತಿವಿ, ನಾವು ಅವ್ರದೇ ಇವ್ರದೇ ಅಂತ ಏನಿಲ್ಲ. ವಿವಿಧ ಭಾರತಿ ಅಂದ್ರೆ ವೈವಿಧ್ಯಮಯ ಹಾಡು, ವೈವಿಧ್ಯಮಯ ಕಲಾವಿದರು, ವೈವಿಧ್ಯಮಯ ಕಾರ್ಯಕ್ರಮ. ಹಾಗಾಗಿ
1: ಅದು ಇಲ್ಲದೆ ನೋಡಿ, ಇನ್ನ ಒಂದು ನಾವು ಯಾವ್ದ್ರಲ್ಲಿ ಕೇಳಿದ್ರು, ರೇಡಿಯೋಲ್ ಕೇಳಿದ್ರೆ ಒಂಥರ ಅದು ಕೇಳೋದಕ್ಕೆ ಚಂದ ಹಾಡುಗಳು. ನಾವು ಅದು ಮೊಬೈಲ್ ಅಲ್ಲಿ ಕೇಳಿ, ಬೇರೆ ಕಾರ್ ಅಲ್ಲಿ ಹಾಕೊಂಡು ಕೇಳೋದು ಬರೋದು, ಅದೇನು ವಿವಿಧ ಭಾರತಿ ರೇಡಿಯೋ ಅಲ್ಲಿ ಕೇಳೋದು, ಆ ಸ್ಟೇಷನ್ ನ ಹಾಕಿ ಕೇಳೋದ್ರೆ ಒಂಥರ ಖುಷಿ. ಅದು
0: ನಿಮ್ ಹತ್ರ ರೇಡಿಯೋ ಇದೆಯಾ?
1: ಇದೆ ಮೇಡಮ್, ರೇಡಿಯೋನೇ ಹಾಕಿದೀನಿ.
0: ಮೊಬೈಲ್ ಅಲ್ಲಿ ಕೇಳಲ್ಲ ನೀವು?
1: ಇಲ್ಲ ಇಲ್ಲ, ರೇಡಿಯೋ ಅಲ್ಲ.
0: ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ರೇಡಿಯೋ ಕೇಳುತ್ತೆ, ಬೆಂಗಳೂರು ಬಿಟ್ಟು ಹೊರಗಡೆ ಹೋದ್ರೆ ಅವ್ರು ಮೊಬೈಲ್ ಅಲ್ಲೇ ಕೇಳ್ಬೇಕು. ಆಯ್ತು, ಅದೃಷ್ಟವಂತರು ನೀವು.
1: FM ಇದನ್ನೇ ಹಾಕೊಳ್ಳೋದು, 102 ಬೇರೆ ಯಾವ್ದು ಹಾಕೋದಿಲ್ಲ.
0: ಆಗ್ಲಿ ಲೋಕನಾಥ್ ಅವ್ರೆ, ನಿಮ್ ಕೇಳಿದ ಹಾಡು ಬರುತ್ತೆ, ಕೇಳಿಸ್ಕೊಡಿ.

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾಕ್ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾ.

ಸಾಯ್ಬೇಕು, ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು, ಬೇಸಾಯಿ ಬದುಕು ಬಾಡದೆ ಹೋದ್ರು ಭೂಮಿಯಲ್ಲಿ ಬಾಳ್ಬೇಕು, ಬೆವರು ಮಾತ್ರ ಸುರಿಬಾರ್ದು.

ಸದ್ಯದ ಮಟ್ಟಿಗೆ ನೇಪಾಳದ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ದೇವ್ರೆ ಎಲ್ಲಿದ್ಯಪ್ಪ, ಬಂದು ಕಾಪಾಡು ಅನ್ಬೇಕಾ, ಅಥವಾ ಮಾಡಿದ್ದುಣ್ಣ ಮಾರಾಯ ಅಂತ ಮನುಷ್ಯ ಮಾಡ್ತಾ ಇರುವಂತಹ ಪ್ರಕೃತಿಯ ಮೇಲಿನ ಈ ಒಂದು ಮುನಿಸನ್ನ ತಾಳೋದು ಹೇಗಪ್ಪ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಜಾಗತಿಕ ತಾಪಮಾನ ಜಾಸ್ತಿ ಆಗಿ ಹಿಮ ಪರ್ವತಗಳು ಕರಗಿ ಅದು ಕಲ್ಲು ಮಣ್ಣು, ಹಿಮ ಪರ್ವತಗಳು ಕರಗೋದ್ರಿಂದ ಕಲ್ಲು ಮಣ್ಣುಗಳು ಜರಿದು ಬೀಳೋದಕ್ಕೆ ಶುರುವಾಗ್ತಾ ಇದೆ, ಹಿಮಗಡ್ಡೆ ಕರಗ್ತಾ ಇದೆ, ಭೂಮಿಯ ಮೇಲಿರುವಂಥ ಹಳ್ಳ ಕೊಳ್ಳಗಳು ಕೂಡ ಒಂದು ರೀತಿ ಬ್ಲಾಕ್ ಆಗಿಬಿಟ್ಟು ಜಾಗತಿಕ ತಾಪಮಾನದ ಕಾರಣದಿಂದಾಗಿಯೇ ಮಳೆಯ ವೈಖರಿ ಕೂಡ ಬದಲಾಗ್ತಾ ಇದೆ. ಹಾಗಾಗಿ ಇಂತಹ ಎಲ್ಲ ವೈಪರೀತ್ಯಗಳನ್ನು ತಡೆಯಬೇಕು ಅಂದರೆ ನಾವು ಕೂಡ ಪ್ರಕೃತಿಯನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. 12:32 ಸಮಯ ಆಗಿದೆ. ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಅವರಿಷ್ಟದ ಹಾಡುಗಳನ್ನು

0: ಬೇರೆ ರೀತಿಯ ಸಂದೇಶ ಇರುವಂತಹ ಹಾಡುಗಳಿಗಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈಗ ಯಾರು ಮಾತಾಡ್ತಾರೆ? ನಮಸ್ತೆ. ಹಾ ನಮಸ್ತೆ, ಹೇಳಿ
1: ಮೇಡಮ್. ನಮಸ್ತೆ ಮೇಡಮ್.
0: ಹೇಳಿ, ನಿಮ್ಮ ಹೆಸರು?
1: ಮೇಡಮ್ ಹನುಮೇಗೌಡ ಅನ್ಬಿಟ್ಟು, ಜಾಲಹಳ್ಳಿ ಅಂತ. ಮೇಡಮ್
0: ಹೇಳಿ. ಹನುಮೇಗೌಡ್ರೆ
1: ಮೇಡಮ್, ನಮಗೆ ಒಂದು ಶಂಕರ್ ಗುರುವಿಂದ ನಾ ಬೆಂಕಿ ಅಂತೆ ನಾ ಗಾಳಿ ಅಂತ ಅದೊಂದು ಹಾಡಬೇಕಾಗಿತ್ತು ಮೇಡಮ್ ನಮ್ಗೆ.
0: ಶಂಕರ್ ಗುರು?
1: ಹೌದ್ ಮೇಡಮ್.
0: ನಾನೇ ನಾ ಬೆಂಕಿ ಅಂತೆ ಅಂತನಾ?
1: ಹೌದ್ ಮೇಡಮ್. ಇಬ್ರು ಜೊತೆಲಿ ಡಬಲ್ ಆಕ್ಟಿಂಗ್ ಹಾಡು ಹೇಳ್ಕೊಂಡ್ ಬರ್ತಾ ಇರ್ತಾರೆ.
0: ಶಂಕರ್ ಗುರುನಲ್ಲಿ ನಾ ಬೆಂಕಿ ಅಂತೆ ಇಲ್ವಲ್ಲ ಹಾಡು?
1: ಇದೆ ಮೇಡಮ್, ಇದೆ ಇದೆ. ನಾ ಬೆಂಕಿ ಅಂತೆ ನಾ ಗಾಳಿ ಅಂತೆ.
0: ಆಯ್ತು, ಸಿಕ್ತು ಬಿಡಿ. ನೀವು ನೀವು ಹಾಡಿದ್ರೆ ಮತ್ತೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡು ಕೇಳ್ಬೇಕಲ್ವಾ?
1: ಸಾರಿ ಮೇಡಮ್.
0: ಅಲ್ಲ ಸಾರಿ ಅಲ್ಲ, ಸುಮ್ನೆ ತಮಾಷೆ ಮಾಡಿದೆ, ಅದಕ್ಕೆಲ್ಲ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಹಾಡ್ತೀರಾ ಹಂಗಾದ್ರೆ ನೀವು ಹಾಡುಗಾರ?
1: ಇಲ್ಲ ಮೇಡಮ್, ಆತರ ಏನಿಲ್ಲ ಮೇಡಮ್. ನಾನು ಯಾವಾಗೂ ವಿವಿಧ ಭಾರತಿಯ ಪ್ರಿಯ ಮೇಡಮ್. ನಾನು
0: ವಿವಿಧ ಭಾರತಿ ಪ್ರಿಯ ಅಂದ್ರೆ ಹಾಡು ಕೇಳ್ತಾ ಕೇಳ್ತಾ ಹಾಡ್ಬೇಕು ಅನ್ಸುತ್ತೆ ನಿಮ್ಗೆ?
1: ಕೇಳ್ತಾ ಇರ್ತೀನಿ ಮೇಡಮ್.
0: ಆಗ್ಲಿ, ಕೇಳಿ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ.
1: ಓಕೆ ಮೇಡಮ್.
0: ನಮಸ್ತೆ.
1: ನಮಸ್ತೆ.

0: ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಜೊತೆಯಾಗಿ ಹಾಡಿದ ಗೀತೆ ಕೇಳಿ ಬಂತು ವಿವಿಧ ಭಾರತಿಯಿಂದ. ಚಿ ಉದಯಶಂಕರ್ ಅವರು ಬರೆದಿದ್ರು, ಉಪೇಂದ್ರ ಕುಮಾರ್ ಅವರ ಸಂಗೀತ ಹಾಡಿಗಿತ್ತು.
1: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ

0: ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ

0: 12:37 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕರೆಗೊಂದು ಹಾಡೋ ಕಾರ್ಯಕ್ರಮ ಕೇಳ್ತಾ ಇದ್ರ. ನೀವು ಕೂಡ ಕರೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸಾಕಷ್ಟು ಕರೆಗಳು ಕೂಡ ಬರ್ತಾ ಇದೆ. ನಮಸ್ತೆ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ.
1: ಹಲೋ,
0: ಮಾತಾಡಿ, ನಿಮ್ಮ ಹೆಸರು ಹೇಳಿ.
1: ಮೇಡಮ್, ನನ್ನ ಹೆಸರು ನರಸಿಂಹಮೂರ್ತಿ ಅಂತ.
0: ಹೇಳಿ ನರಸಿಂಹಮೂರ್ತಿ ಅವರೇ.
1: ನಾವು ಕುದೂರಿಂದ ಮೇಡಮ್.
0: ಆಯ್ತು, ಸರಿ. ಯಾವ ಹಾಡ್ಬೇಕು?
1: ಜೋಗ್ ಪಾಸಿಂದ ಗಂಧವತಿ ಅನ್ನೋ ಒಂದು ಸಾಂಗ್ ಇದೆ ಮೇಡಮ್, ರಾಜೇಶ್ ಕೃಷ್ಣನ್ ಆಡಿರೋದು. ತುಂಬಾ ಚೆನ್ನಾಗಿದೆ
0: ನರಸಿಂಹಮೂರ್ತಿ.
1: ಟ್ರೈ ಮಾಡಿ, ಸುಮಾರು ದಿನದಿಂದ ಟ್ರೈ ಮಾಡ್ತಿದ್ದೆ, ಲೈನ್ ಸಿಗಲ್ಲ ಮೇಡಮ್.
0: ಜೋಗ್ ಫಾಲ್ಸ್?
1: ಜೋಗ್ ಫಾಲ್ಸ್ ಇಂದ ಗಂಧವತಿ ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಈ ಸೃಷ್ಟಿ ನಮ್ಮನೆಲ್ಲ ಅಂದ್ಬಿಟ್ಟು ರಾಜೇಶ್ ಕೃಷ್ಣನ್ ಆಡಿರೋದು. ದಯಮಾಡಿ ಸಾಂಗ್ ಪ್ರಸಾರ ಮಾಡಿ ಮೇಡಮ್.
0: ಏನಕ್ಕೆ ಈ ಹಾಡು ಕೇಳ್ತಾ ಇದ್ದೀರಾ
1: ಅಂದ್ರೆ, ನಮ್ದು ಕರ್ನಾಟಕದ್ದು ಒಂದು ನೆಲೆದು ಒಂದು ಬೀಡು ಇದು ಸೃಷ್ಟಿ ಅಂದ್ರೆ, ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಂದ್ರೆ ಅದು ಅನುಭವಿಸ್ಬೇಕು. ಹಾಡು ಕೇಳ್ತಾನೆ ಅನುಭವಿಸ್ತೀನಿ ನಾನು. ಹಾಡು ಅಂದ್ರೆ ನನ್ಗೆ ಒಂಥರ ಜೋಶ್ ತರ ಇರ್ಬೇಕು ಹಾಡು. ಈ ಸೃಷ್ಟಿ ಇಲ್ಲಿ ಬೆಂಗ್ಳೂರು ತುಂಬಾನೇ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿ ಬರ್ದಿದ್ದಾರೆ ಅಂದ್ರೆ,
0: ಬೆಂಗ್ಳೂರಿನ ವರ್ಣನೆ ಇದೆಯಾ ಅದ್ರಲ್ಲಿ?
1: ತುಂಬಾ ಚೆನ್ನಾಗಿದೆ ಮೇಡಮ್.
0: ಅಲ್ಲ, ಬೆಂಗಳೂರನ್ನ ವರ್ಣನೆ ಮಾಡಿದಾರ ಅದ್ರಲ್ಲಿ?
1: ಬೆಂಗಳೂರು ವರ್ಣನೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಜೋಗ್ ಫಾಲ್ಸ್ ಯಾಕಡೆ ಎಲ್ಲಾ ಕಡೆಯಿಂದನು ವರ್ಣನೆ ಮಾಡಿದ್ರು. ನಮ್ ಕರ್ನಾಟಕದ ಒಂದು ನಮ್ ಹೆಮ್ಮೆ ಅದು. ತುಂಬಾ ಚೆನ್ನಾಗಿದೆ. ಆ ಹಾಡ್ ಕೇಳ್ಬೇಕು ಅಂದ್ಬಿಟ್ಟು ಬಹಳ ನನ್ಗೆ ತುಂಬಾ ಆಸೆ ಅದು. ದಯಮಾಡಿ ತಂದು ಮೇಡಮ್, ನಿಮ್ಗೆ ನಿಮ್ ವಾಯ್ಸ್ ಕೇಳ್ತಿದ್ರೆ ಒಂಥರ ಏನೋ ಒಂಥರ ಶಕ್ತಿ ಬರ್ತದೆ ನಮ್ಗೆ. ಅಷ್ಟು ಚೆನ್ನಾಗಿ
0: ಒಬ್ರು ಮೆಸೇಜ್ ಮಾಡಿದಾರೆ ಇಲ್ಲಿ, ಎರಡು ಮೆಸೇಜ್ಗಳು ನಾನು ನಿಮ್ಗೆ ಹೇಳ್ಬೇಕು. ನಿಮ್ಗೆ ಅಂದ್ರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಒಬ್ರು ಅಂದ್ರೆ ಒಂದಷ್ಟು ಜನ ಮೆಸೇಜ್ ಮಾಡ್ತಾರೆ, ಚೆನ್ನಾಗಿರುತ್ತೆ ವಿವಿಧ ಭಾರತಿ ಕಾರ್ಯಕ್ರಮ ಆರ್ಜೆಗಳು ನಡೆಸ್ಕೊಳ್ಳೋದು ಅಂತ. ಮತ್ತೆ ಒಬ್ರು ಹೇಳ್ತಾ ಇದ್ರೆ, ನೀವು ಕರೆ ಮಾಡಿದಾಗ ಅಂದ್ರೆ ಇವಾಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಕಷ್ಟ ಸುಖ ಎಲ್ಲ ವಿಚಾರಿಸ್ತೀರಾ ಅಲ್ವಾ? ಎಲ್ಲ ಬರೀ ಎ ಟು ಝಡ್ ಎಲ್ಲ ಕೇಳ್ತೀರಾ ನೀವು ಅಂತ ಕೇಳ್ತಾ. ಈಗ ನಾವು ಮಾತಾಡ್ತೀವಿ ಸಹಜವಾಗಿ, ಏನು ಎತ್ತ ನಿಮ್ಮ ಮನೇಲಿ ಯಾರಿದ್ದೀರಾ ಇದೆಲ್ಲ ಕೇಳ್ತೀವಿ. ಯಾಕೆ ಅಷ್ಟೆಲ್ಲ ನೀವು ವಿಚಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ.
1: ಅಂದ್ರೆ ಒಂದು ಅವ್ರ ಬಗ್ಗೆ ತಿಳ್ಕೊಳೋ ಅಂತದ್ದು ಇರ್ತದೆ ಮೇಡಮ್. ನೀವು ನಿಮ್ಗಳು ನಿಮ್ದೇನು ಆಡಿದ ಕೆಲಸಗಳು ಏನ್ ಇರ್ತದೋ ಅದನ್ನ ಮಾತಾಡ ಮಾತ್ರ, ನಿಮ್ದೇನು ಆಡ್ಬೇಕಾ ತಗೊಳಪ್ಪ ನಿಮ್ದು ಆಡು ಅಂತ ಈ ರೀತಿ ನೀವು ಹೋಗಲ್ಲ. ಅವ್ರ ಬಗ್ಗೆ ಏನು ಎತ್ತ ಅಂದ್ಬಿಟ್ಟು ನೀವು ತಿಳ್ಕೊಂತಿರಲ್ಲ, ಅದೇ ನಮ್ಗೆ ಮುಖ್ಯ
0: ಅಲ್ವಾ? ಹಾಡು ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ನಾವು ಕೇಳಿಸಬಹುದು.
1: ಹೌದೌದು,
0: ಆತ್ಮೀಯವಾದ ಮಾತುಕತೆ ಬೇಕಲ್ವಾ?
1: ನಿಜ ನಿಜ ನಿಜ ಮೇಡಮ್. ಅಂದ್ರೆ ಏನ ಮೊಬೈಲ್ ಏನ್ ಬೇಕಂದ್ರೆ ಹಾಡ್ ಕೇಳ್ಬೋದು ನಾವು, ಇಂಗ್ಲಿಷ್ ಹಾಡು ಕೇಳ್ಬೋದು, ಹಿಂದಿ ಹಾಡು ಕೇಳ್ಬೋದು.
0: ಅಂದ್ರೆ ಕೆಲವ್ರಿಗೆ ಏನಂದ್ರೆ ಮಾತಾಡೋದ್ ಬೇಕಾಗಿಲ್ಲ, ಬರೀ ಹಾಡಾಕಿ ಸುಮ್ನೆ ಯಾಕೆ ಕೇಳ್ತೀರಾ ಅಂತ.
1: ಮಾತುಕತೆಯಲ್ಲಿ ಇದು ಸಂಬಂಧ ಮೇಡಮ್, ನಮ್ದು ನಿಮ್ದು ಒಂದು ಅವಿಭಾಜ್ಯ ಇದು
0: ಅಲ್ವಾ?
1: ಇಲ್ಲೇ ನಮ್ ಮುಗ್ದೋಗಲ್ಲ, ಪ್ರತಿಯೊಬ್ರು ಮಾತಾಡ್ತಾರಲ್ವಾ.
0: ಮತ್ತೆ ನಿಜ ನಿಜ ನರಸಿಂಹಮೂರ್ತಿ ಅವ್ರೆ, ನೀವ್ ಹೇಳೋದ್ ಕರೆಕ್ಟ್. ಅಂದ್ರೆ ಬರೀ ಹಾಡಕ್ಕೋಸ್ಕರ ನಾವ್ ಇಲ್ಲಿ ಕೂತ್ಕೋಬೇಕಾಗಿಲ್ಲ. ಮಿಷಿನ್ ಗೆ ಅದು ನಾವು ಸೆಟ್ ಮಾಡಿ ಇಟ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಹಾಡು ಬರ್ತಾ ಇರುತ್ತೆ. ಆದ್ರೆ ನಾವು ನೀವು ಮನುಷ್ಯರು, ನೀವು ಯಾವ್ದೋ ಮೂಲೆಯಲ್ಲಿ ಇರ್ತೀರಾ, ನಾವು ಯಾವ್ದೋ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮಾತುಗಳನ್ನ ಲಕ್ಷಾಂತರ ಜನ ಕೇಳಿಸ್ಕೊಳ್ತಾ ಇರ್ತಾರೆ, ಅವ್ರಿಗೆಲ್ಲ ಒಂದು ಸಮಾಧಾನ ಆಗುತ್ತೆ ಅಲ್ವಾ? ಅದಕ್ಕೆ ರೇಡಿಯೋ ಅಂತ ಹೇಳೋದು. ಸುಮ್ನೆ ಹಾಡು ಹಾಕೊಂಡು ಹೋಗ್ಬಿಟ್ರೆ ಅದಕ್ಕೆ ಏನ್ ಅರ್ಥ ಇರುತ್ತೆ?
1: ಏನು ಇರಲ್ಲ. ನಾವ್ ಇವಾಗ ಯಾರನ ಒಂದು ಒಬ್ರು ಫೋನ್ ಮಾಡಿದ್ರು ಅಂದ್ರೆ ನಮ್ಗೆ ಗೊತ್ತಾಗತ್ತೆ ಇವ್ರೇ ಅಲ್ವಾ ಅನ್ಬಿಟ್ಟು, ನಮ್ಗೆ ಅಂದ್ರೆ ವಾಯ್ಸ್ ಅಲ್ಲಿ ನಾವ್ ತಿಳ್ಕೊಂತೀವ ಇವ್ರೇ ಇರ್ಬೇಕು ಅನ್ನೋ ರೀತಿ. ಅವ್ರ ನಂಬರ್ ನಮ್ಗೆ ಗೊತ್ತಿರಲ್ಲ, ಅವ್ರ ಪರಿಚಯನು ಇರಲ್ಲ
0: ಅಲ್ವಾ?
1: ಅದು ಅದು ನಮ್ಗೆ ಮುಖ್ಯ. ಈ ಹಾಡುಗಳು ಮುಖ್ಯ ಅಲ್ಲ ಮೇಡಮ್?
0: ನಿಜವಾಗ್ಲು ಹೌದು. ಎಷ್ಟೊಂದ್ ಜನ ಅದನ್ನೇ ಹೇಳ್ತಾರಲ್ವಾ, ವಿವಿಧ ಭಾರತಿ ಕೇಳ್ತಾ ಇದ್ರೆ ನಾವು ಎಷ್ಟೋ ಇಡೀ ಕರ್ನಾಟಕನೇ ಸುತ್ತಿ ಬತ್ತಂಗಾಗುತ್ತೆ. ಯಾವ್ದೋ ಊರ್ನವ್ರು ಏನೋ ಹೇಳ್ತಾರೆ, ಏನೋ ಕೇಳ್ತಾರೆ, ನಮ್ಗೆ ಎಷ್ಟೊಂದು ವಿಷಯ ಗೊತ್ತಾಗುತ್ತೆ. ಬರೀ ಹಾಡಾಕದಂದ್ರೆ ಅದ್ ಏನ್ ದೊಡ್ಡ ವಿಷಯ ಅಲ್ಲ ಬಿಡಿ, ಹಾಕೊಂಡು ಹೋಗ್ಬೋದು. ನೋಡಿ ಈಗ ನರಸಿಂಹಮೂರ್ತಿ ಅವ್ರು ಎಷ್ಟೆಲ್ಲ ವಿಚಾರ ನಮ್ ಜೊತೆ ಹಂಚ್ಕೊಂಡ್ರು ಅಲ್ವಾ? ಎಸ್ ನೋಡಿ, ಅಲ್ಲಲ್ಲ ನಮ್ಮ ಕೇಳುಗರು ಹೇಳ್ತಾ ಇದ್ರೆ ಜೈ ನರಸಿಂಹಮೂರ್ತಿ, ನರಸಿಂಹಮೂರ್ತಿ ಅವ್ರು ಬಹಳ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ರೆ, ಇರ್ಲಿ ನಿಮ್ಮ ಹಾಡನ್ನ ನಾವು ಕೇಳೋಣ ಈಗ. ಧನ್ಯವಾದ, ನಮಸ್ಕಾರ.

0: ಜೋಗ್ ಫಾಲ್ಸ್ ಚಿತ್ರಕ್ಕಾಗಿ ರಾಜೇಶ್ ಅವರು ಹಾಡಿದ ಈ ಗೀತೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದದ್ದು. ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನ ನಾವು ಕೇಳಿದ್ವಿ. 12:47 ಸಮಯದಲ್ಲಿ ಮತ್ತೊಂದು ಕರೆ. ನಮಸ್ತೆ. ನಮಸ್ತೆ
1: ಮೇಡಮ್. ನಮಸ್ತೆ.
0: ಯಾರು ಮಾತಾಡೋದು?
1: ನಾನು ಕುಸುಮ ಅಂತ.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಕುಸುಮ ಅವರು?
1: ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ವಿಟ್ಲ ಆಗ್ತದೆ ನಮ್ದು.
0: ವಿಟ್ಲ? ನಿಮ್ಮೂರ್ನವರೆಲ್ಲ ಬಹಳಷ್ಟು ಜನ ಬಹಳಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾರಲ್ವಾ
1: ಮೇಡಮ್? ಮೊನ್ನೆ ಇಂಡಿಯಾ ಸ್ಮಿತ್ ಅಂತ ಇದು ಬಂತಲ್ಲ ಸಿಂಗರ್ ಅವಾರ್ಡ್.
0: ಹೌದು ಕುಸುಮ ಅವ್ರೆ, ಹೇಗಿದ್ದೀರಿ? ಏನ್ ಸಮಾಚಾರ ಹೇಳಿ.
1: ಹಾ, ತೊಂದ್ರೆ ಇಲ್ಲ. ನಾನು ನನ್ನ ಬಾಲ್ಯದ್ದೊಂದು ರೇಡಿಯೋ ಜೊತೆ ನೆನಪು ಹಂಚಿಕೊಳ್ಳಬೇಕಿತ್ತು.
0: ಖಂಡಿತ.
1: ನಮ್ದು ಒಂದು ಅಂಗಡಿ ಇತ್ತು ಇಟ್ಲ ಪೇಟೆಯಲ್ಲಿ. ನಮ್ಗೆ ಸಣ್ಣದಿರುವಾಗ ಬುತ್ತಿ

0: ಕಲಿಸಿ ಕೊಡುವರು ಅಜ್ಜನಿಗೆ. ಹಾಗೆ ನಾವು ಬುತ್ತಿ ಕಲಿಸಿ ಕೊಡುವಾಗ ಒಂದು ಮನೆಯಲ್ಲಿ ಸಾಂಗ್ ಪ್ಲೇ ಆದ್ರೆ ನಾವು ಅಂಗಡಿಗೆ ಮುಟ್ಟುವಾಗ ಸಾಂಗ್ ಮುಗಿಯೋ ಹೊತ್ತಿಗೆ ಬರ್ತಾ ಇತ್ತು ನಂಗೆ ಈಗಲೂ ಜಾಸ್ತಿ.
1: ಅಂದ್ರೆ ನೀವು 5 ನಿಮಿಷ
0: ನೆನಪಾಗ್ತಿದೆ ಜಾಸ್ತಿ ಮಧ್ಯಾಹ್ನ ಟೈಮಲ್ಲಿ ತಾಳಿ ಕಟ್ಟುವ ಶುಭ ವೇಳೆ ಆ ಸಾಂಗ್ ಎಲ್ಲ ಜಾಸ್ತಿ ಬರ್ತಾ ಇತ್ತು
1: ಅಲ್ವಾ, ತುಂಬಾ ನೆನಪು. ಅವಾಗ ಕೇಳಿದ ಹಾಡುಗಳು ಮರೆಯಕ್ ಸಾಧ್ಯನೇ ಇಲ್ಲ.
0: ಹೌದೌದು, ಆದ್ರೆ ಆ ಹಾಡು ಮಾತ್ರ ಅಲ್ಲ ಎಲ್ಲ ಬರ್ತಾ ಇತ್ತಲ್ಲ ಆಗ ನಮ್ಗೆ ಏನಾದ್ರೂ ಮಾಹಿತಿ ತಿಳುವಳಿಕೆ ಮತ್ತೆ ಹಾಡು ಒಂದು ಹಾಡು ಕಲಿಯೋದು ಆ ಪ್ರೋಗ್ರಾಮ್ ಇತ್ತಲ್ಲ ರಾಗ ಹಾಕಿ ಕಲಿಸ್ತಾ ಇದ್ರು
1: ಸಂಗೀತ ಪಾಠ
0: ಅದೇ ಮೊದ್ಲಾಗೆಲ್ಲ ಅದೆಲ್ಲ ಇತ್ತು ಕೇಳಿಸ್ತಾ ಇದ್ರು. ಹಾಗೆ ರೇಡಿಯೋ ನಾವು ಚಿಕ್ಕಂದಿನಿಂದ ನಾವು ಕೇಳಿದ್ವಿ, ಈಗಲೂ ರಾತ್ರಿ ಪ್ರೇಮ ನೀನಾದೆಲ್ಲ ಬಿಡದೆ ಕೇಳ್ತೇವೆ. ಅದು ಅಂದ್ರೆ ನಾವು ಸ್ವಲ್ಪ ಕೆಲಸದಲ್ಲಿ ಇರ್ತೇವೆ ಹಾಗೆ ಪುರುಸತಿರುವಾಗ ಕೇಳ್ತೇವೆ. ಕರೆಗೊಂದು ಹಾಡು ನಾವು ಕೇಳ್ತೇನೆ ಜಾಸ್ತಿ. ಹಾಗೆ ನಾವು
1: ನೀವು ಈಗ ಯಾವ್ದು ಚಾನಲ್ ಕೇಳ್ತೀರಿ ಜಾಸ್ತಿ, ಹೆಚ್ಚಾಗಿ ಕೇಳೋ ಚಾನಲ್ ಮಂಗಳೂರು ಕೇಳ್ತೀರಾ ಅಥವಾ ವಿವಿಧ
0: ಭಾರತಿ? ಈಗ ವಿವಿಧ ಭಾರತಿ ಕೇಳ್ತೇವೆ ಜಾಸ್ತಿ.
1: ಬೆಳಿಗ್ಗೆಯಿಂದನೂ ವಿವಿಧ ಭಾರತಿ ಕೇಳ್ತೀವಿ.
0: ಬೆಳಿಗ್ಗೆಯಿಂದ ಬೆಳಿಗ್ಗೆ ಸ್ವಲ್ಪ ಪುರುಸ ಸಿಗುದಿಲ್ಲ ಮಂಗಳ ಮಕ್ಕಳಿಗೆ ಇದೆಲ್ಲ ನಂತರ ಮತ್ತೆ ನಾವು ರೆಡಿ ಮಾಡಿ ನಮ್ದು ಸ್ಟುಡಿಯೋ ವಿದ್ ಜೆರಾಕ್ಸ್ ಇದುಂಟು ಶಾಪ್ ಉಂಟು ನಾನು ಹೋಗ್ತೇನೆ ಹಾಗೆ ಫ್ರೀ ಇರುವಾಗೆಲ್ಲ ಕೇಳ್ತೇವೆ.
1: ಅಂದ್ರೆ ಮನೇಲಿ ಕೇಳ್ತೀರಾ, ಹೊರಗಡೆ ಅಂಗಡಿಯಲ್ಲಿ ಕೇಳಲ್ಲ?
0: ಅಂಗಡಿಯಲ್ಲಿ ಜಾಸ್ತಿ ಕೇಳುದಿಲ್ಲ, ಪಬ್ಲಿಕ್
1: ಜನ ಇರ್ತಾರಲ್ವಾ.
0: ನಾನು ಟಿಫಿನ್ ಎಲ್ಲ ರೆಡಿ ಆಗಿ ನಾನು ಹೋಗುದು ಒಂದು 11:30 ಆಗ್ತದೆ ಆ ಟೈಮಲ್ಲಿ ಕೇಳ್ತೇವೆ. ಇದು ಕರೆಗೊಂದು ಹಾಡು ಒಮ್ಮೊಮ್ಮೆ ಲೇಟ್ ಆದ್ರೆ ಕೇಳ್ತೇನೆ. ಹಾಗೆ ಹೊರಡ್ತಾ ಇದ್ದೇನೆ ಅಷ್ಟೇ, ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೇನೆ.
1: ಅಲ್ಲ ನೋಡಿ, ನೀವು ವಿಟ್ಲ ಅಂದ ತಕ್ಷಣ ನಮ್ಮೊಬ್ರು ಲಿಸ್ನರ್ ಹೇಳ್ತಾ ಇದ್ರೆ, ನಾನು ಒಂದಷ್ಟು ವರ್ಷ ವಿಟ್ಲಾದಲ್ಲಿದ್ದೆ, ನನ್ನ ಶಾಲೆ ಕಾಲೇಜು ದಿನಗಳು ಕೂಡ ನನ್ಗೆ ನೆನಪಾಯ್ತು ವಿಟ್ಲ ಅಂದ ತಕ್ಷಣ ಅಂತ ಬೆಂಗಳೂರಿನಿಂದ ಒಬ್ರು ಭರತ್ ಅಂತ ಮೆಸೇಜ್ ಮಾಡಿದ್ದಾರೆ. ಇನ್ನು ಯಾರ್ಯಾರು ಎಲ್ಲೆಲ್ಲಿಂದ ನಿಮ್ಮ ಮಾತು ಕೇಳಿಸ್ಕೊಳ್ತಾ ಇದಾರೋ ಗೊತ್ತಿಲ್ಲ.
0: ತುಂಬಾ ಖುಷಿ ಆಯ್ತು ನಂಗೆ, ಸುಮಾರು 1 ತಿಂಗಳಿಂದ ಬಿಡಾದಿ ಕರೆ ಮಾಡ್ತಾ ಇದ್ದೇನೆ. ನಿಮ್ಮ ತುಂಬಾ ಚೆನ್ನಾಗಿದೆ,
1: ನಿಮ್ಮ ಈ ಆಕ್ಸೆಂಟ್ ಇದೆಯಲ್ಲ ವಿಟ್ಲಾದ್ದು, ಏನ್ ಹೇಳೋದು ಭಾಷೆ ಸೊಗಡು ಅದು ಬಸ್ಟ್ ಬಹಳ ಚಂದ ಉಂಟು ಮರೇರೆ.
0: ಮಾತಾಡುತ್ತೇವೆ ಹಾಗೆಲ್ಲ,
1: ಅದೇ ಚಂದ ಅಂತ ಹೇಳಿದ್ದು.
0: ಹೌದು, ನಮ್ಮ ಇದ್ರಲ್ಲೇ ಈಗಿನ ಫಿಲ್ಮ್ ಕಾಂತಾರ ಅದ್ರಲ್ಲೆಲ್ಲ ಉಂಟಲ್ಲ ಕನ್ನಡ.
1: ಹೌದು, ಅದೊಂದು ಸೊಪ್ಪು ಉಂಟು ಕಾಡಲ್ಲಿ, ತಕೊಂಡು ಬನ್ನಿ ಮಾರಾಯ್ರೆ. ನೋಡಿ ನಿಮ್ ಜೊತೆ ಎಲ್ಲ ಮಾತಾಡಿದ್ರೆ ಎಷ್ಟು ಖುಷಿ ಸಿಗುತ್ತೆ.
0: ಹೌದು ಹೌದು, ನಾ ಕೇಳ್ತಾ ಇರ್ತೇನೆ ಹಾಡಿಗೆ ಅಂತಲ್ಲ, ನಾವು ಹಾಡಬೇಕು ಅಂತಿದ್ರೆ ಯಾವ್ದು ಪ್ಲೇ ಮಾಡಿ ಕೇಳಬಹುದು, ಆದ್ರೆ ಬೇರೆಯವ್ರು ಯಾವ್ದು ಕೇಳುವಾಗ ಈ ಹಾಡು ಕೇಳೋದು ಸುಮಾರು ಸಮಯ ಆಯ್ತಲ್ಲ ಖುಷಿ ಆಗ್ತದೆ ಕೇಳುವಾಗ.
1: ಹೌದ್ರಿ ಹೌದ್ರಿ ಕುಸುಮ ಅವ್ರೆ, ಯಾರೆಲ್ಲ ಇದ್ದೀರಾ ಮನೇಲಿ?
0: ನಾನು ನನ್ನ ಯಜಮಾನ್ರಿ ಇಬ್ರು ಮಕ್ಕಳು.
1: ಎಲ್ರು ರೇಡಿಯೋ ಕೇಳ್ತೀರಾ ಆಗಾಗ?
0: ಕೇಳ್ತೇವೆ.
1: ರೇಡಿಯೋದಲ್ಲಿ ಮಾತಾಡುವಾಗ ನಿಮ್ ಯಜಮಾನ್ರ ಸಮಸ್ಯೆ ಹೇಳ್ಬಿಡಿ.
0: ಯಜಮಾನ್ರಿ ಈಗೆಲ್ಲ ಸರಿ ಇಲ್ಲ ಮೇಡಮ್, ಶಾಪ್ ಅಲ್ಲಿ ಇದ್ದಾರೆ, ನಾನು ಟಿಫಿನ್ ಎಲ್ಲ ಆಗಿ ಹೊರಡುದು, ಇನ್ನು ಹೊರಡಬೇಕಷ್ಟೇ ಒಟ್ಟು, ಆಗಿಂದ ಕಾಲ್ ಮಾಡ್ತಾ ಇದ್ದೀನಿ.
1: ಅವ್ರಿಗೆ ಹೇಳ್ಬಿಡಿ ನಾನು ರೇಡಿಯೋದಲ್ಲಿ ಮಾತಾಡಿ ಬಂದೆ, ನಿಮ್ಮ ಹೆಸರೆಲ್ಲ ಹೇಳಿ ಬಂದೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹೇಳ್ಬಿಡಿ.
0: ಹೇಳ್ತೇನೆ, ಅವ್ರದ್ದು ಸತೀಶ್ ಅಂತ ಫೋಟೋಗ್ರಾಫರ್.
1: ನೋಡಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾ ಕೇಳಿಸ್ಕೊತಾ ಇದ್ದೀನಿ ಅಂತಾರೆ ಒಬ್ರು. ಆಗ್ಲಿ, ಸಂತೋಷ ಆಯ್ತು, ಧನ್ಯವಾದಗಳು ನಿಮ್ಮ ಮಾತು ಕೇಳಿ. ನಿಮ್ಗೆ ಯಾವ ಹಾಡ್ಬೇಕು?
0: ನಮ್ದು ಯಜಮಾನ ಚಿತ್ರ ಇದು, ನಮ್ಮ ಮನೆಯಲ್ಲಿ ದಿನವು ನಿನಗೋ ಚಿತ್ರ. ನನಗೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಣ್ಣ ಇದ್ದ, ಅದೇ ನೆನಪಾಗ್ತದೆ ಹಾಗೆ.
1: ಅಂದ್ರೆ ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರ ತರ ನಿಮ್ ದೊಡ್ಡಣ್ಣ ಇದ್ರು?
0: ನಮ್ ದೊಡ್ಡಣ್ಣ ಇದ್ರು.
1: ಅಂದ್ರೆ ಅವ್ರ ತರ ಗುಣ ಸ್ವಭಾವನ ಅಥವಾ ಮೀಸೆ ಎಲ್ಲ ದೊಡ್ಡ ದೊಡ್ಡ
0: ಮೀಸೆ ಇದ್ರು? ಮೀಸೆ ಇತ್ತು ಮತ್ತೆ ಆ ಚಿಕ್ಕೆ ಹಾಗೆಲ್ಲ ಇತ್ತು. ಇದು ನಮ್ಮನ್ನೆಲ್ಲ ಕೇರ್ ಮಾಡ್ತಾ ಇದ್ರು. ನಾನ್ ಸಣ್ಣದಿರುವಾಗ ನನ್ ತಂದೆ ತೀರಿಯದ್ದು, ಮತ್ತೆ ಅಣ್ಣನೆಲ್ಲ ದೊಡ್ಡಣ್ಣ ಎಲ್ಲ ನಮ್ಮನ್ನೆಲ್ಲ ನೋಡಿದೆಲ್ಲ, ಹಾಗೆ ಅದು ತುಂಬಾ ಹತ್ರ ನಮ್ಗೆ.
1: ವಿಟ್ಲ ದಕ್ಷಿಣ ಕನ್ನಡ ನಮ್ಮೂರು ಮಾರಾರೆ ಅಂತ ಒಬ್ರು ಮೆಸೇಜ್ ಮಾಡಿದಾರೆ ಕುಸುಮ ಅವ್ರು. ಇವತ್ತು ಎಲ್ಲಾರನು ಸೆಳೆದದ್ದೇ ಸೆಳೆದದ್ದು
0: ಕೇಳ್ತಾರೆ ಮೇಡಮ್ ಎಲ್ರು ರೇಡಿಯೋ.
1: ಆಗ್ಲಿ ಕುಸುಮ ಅವ್ರೆ, ಧನ್ಯವಾದ, ನಮಸ್ಕಾರ.
0: ಆಯ್ತು ಮೇಡಮ್, ಆಯ್ತು.

ಕರಗೊಂದು ಹಾಡುವ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು ಅಂತ ಬಹಳಷ್ಟು ಜನರ ಪ್ರೀತಿಯ ಸಂದೇಶಗಳು ಬಂದಿದೆ. ತಿಪಟೂರಿನಿಂದ ಶೀಲಾ ಮೋಹನ್ ರಾಜ್ ಅವರು, ನಮ್ಮ ಮಗಳು ಲಕ್ಷ್ಮಿಗೆ ಮಡಿಕೇರಿ ಮೆಡಿಕಲ್ ಕಾಲೇಜಿನಲ್ಲಿ ಫಸ್ಟ್ ರೌಂಡ್ನಲ್ಲೇ ಸೀಟ್ ಸಿಕ್ಕಿದೆ ಅಂತ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು ನಿಮಗೆ ಅಂತ ನಾವು ವಿಶ್ ಮಾಡೋಣ ಅವರಿಗೆ. ಒಳ್ಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರೆ, ವರಲಕ್ಷ್ಮಿ ಪೀಣ್ಯದಿಂದ ನನಗೂ ಕೂಡ ಕುಸುಮ ವಿಟ್ಲ ಅವರು ಹೇಳಿದ ಮಾತು ತುಂಬಾನೇ ಇಷ್ಟ ಆಯಿತು. ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಿದ್ದು, ಕಾಲೇಜಿಗೆ ಹೋಗೋದು, ಆಮೇಲೆ 7:45 ಚಿತ್ರಗೀತೆ ಟೈಮಲ್ಲಿ ಮನೆ ಬಿಟ್ಟರೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಚೆಕ್ ಮಾಡೋದು, ಇದೆಲ್ಲನೂ ಕೂಡ ಕೇಳ್ತಾ ಕೇಳ್ತಾನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ.

ಮತ್ತೆ ನಾಗರಾಜ್ ರೆಡ್ಡಿ ಅವರು ತುಂಬಾ ದಿನಗಳ ನಂತರ ಕಾರ್ಯಕ್ರಮ ಕೇಳಿದ್ರೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರೆ, ಸದಾಶಿವ ಹುಲ್ಗೂರ್ ಅವರು ಹೇಳ್ತಾ ಇದ್ರೆ ನಾವು ಕುಸುಮ ಅವ್ರನ್ನ ವಿಟ್ಲದಲ್ಲಿ ನೋಡಿದ್ದುಂಟು ಅಂತ, ಎಷ್ಟು ನಿಜಾನೋ ಇಲ್ವೋ ಗೊತ್ತಿಲ್ಲ. ಹೀಗೆ ತುಂಬಾ ಜನರ ಸಂದೇಶಗಳು ಬಂದಿದೆ. ಅದರಲ್ಲಿ ಯಾರಿವರು ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ನೀವು ಅಂತ ಹೇಳಿ ತುಂಬ ಜನರ ಸಂದೇಶ ಬಂದಿದೆ. ಸಂದೇಶವನ್ನೆಲ್ಲ ನಾವು ಆಮೇಲೆ ನೋಡ್ತಾ ಹೋಗೋಣ. ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇರಿ. ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ. ಅದಾದ ನಂತರ 1:20 ಮತ್ತೊಮ್ಮೆ ನೀವು SMS ಕಳಿಸಿ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳನ್ನು ಶನಿವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಕೇಳಬಹುದು. ನಿಮ್ಮ ಮೆಚ್ಚಿನ ಸಂಗಾತಿ ಇದು ವಿವಿಧ ಭಾರತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿಸೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ವರದಿಯಾಗಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಅಗತ್ಯ ಎಲ್ಲಾ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರಕ್ಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಮತ್ತು ಗುಳೆ ತಪ್ಪಿಸಲು ಕಾಮಗಾರಿಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಥಮ ಆದ್ಯತೆ ಎಂದು ಅವರು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31 ಸೆಪ್ಟೆಂಬರ್ 1 ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವಂತಹ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತವು ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. H-1B ಮತ್ತು ಇತರ ವಿದೇಶಿ ವೃತ್ತಿಪರರಿಗೆ ಅವರ ಉದ್ಯೋಗ ಮುಗಿದ ನಂತರ ಲಭ್ಯವಿರುವಂತಹ ವಿವೇಚನಾಯುಕ್ತ 60 ದಿನಗಳ ಹೆಚ್ಚುವರಿ ಅವಧಿಯನ್ನು ತೆಗೆದುಹಾಕುವ ಪ್ರಸ್ತಾವದ ಪರಿಶೀಲನೆಯನ್ನು ಡೊನಾಲ್ಡ್ ಟ್ರಂಪ್ ಆಡಳಿತ ಪೂರ್ಣಗೊಳಿಸಿದೆ. ಭಾರತದ ವೆಲವನ್ ಸೆಂಥಿಲ್ ಕುಮಾರ್ ಹಂಗೇರಿಯಲ್ಲಿ ನಡೆದಂತಹ ಪಿಎಸ್ಎ ಬುಡಾಫೆಸ್ಟ್ ಸ್ಕ್ವಾಶ್ ಓಪನ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಅವರು ತಮ್ಮ ಪ್ರತಿಸ್ಪರ್ಧಿ ಬಾಲಾಜ್ ಫರ್ಕಾಸ್ ಅವರನ್ನು 3-0 ಗೋಲುಗಳಿಂದ ಮಣಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕ್ಲಿಕ್ ಇದ್ರೆ ಚೆನ್ನಾಗಿರ್ತಿತ್ತು.
1: ಇದೆಯಪ್ಪ ಸಿಕೆವೈಸಿ ಐಡಿ.
0: ಸಿಕೆವೈಸಿನ ಏನದು?
1: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14 ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿ ಬಿಡುತ್ತೆ.
0: ಆರ್ಬಿಐ ಹೇಳುತ್ತೆ,
1: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
1: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
2: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ

0: ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.

ಹೃದಯ ಹಾಡಿತು ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಚಿ ಉದಯಶಂಕರ್ ಅವರು ಬರೆದಿದ್ರು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿಗೆ ದನಿಯಾಗಿದ್ರು. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶನಿವಾರದ ಮಧ್ಯಾಹ್ನದ 1:09:50 ಸಮಯ ಆಗಿದೆ. ಕೇಳೋಣ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೆಲವೇ ಕ್ಷಣಗಳಲ್ಲಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಭೇಟಿಗಾಗಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಇಂದು ಬೆಳಿಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ತಮ್ಮ ಭೇಟಿಯು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಮತ್ತು ಈ ಪ್ರದೇಶದೊಂದಿಗೆ ನಾಗರಿಕತೆಯ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಜ್ಬೇಕಿಸ್ತಾನ್ ವ್ಯೂಹಾತ್ಮಕ ಪಾಲುದಾರಿಕೆಯು ಗಮನಾರ್ಹ ಪ್ರಗತಿ ಕಂಡಿದೆ. ವ್ಯಾಪಾರ ಮತ್ತು ಹೂಡಿಕೆ, ಡಿಜಿಟಲ್ ಸಂಪರ್ಕ, ರಕ್ಷಣೆ, ಇಂಧನ ಹಾಗೂ ವಿಕಸಿತ ಭಾರತ ಮತ್ತು ಯಾಂಗಿ ಉಜ್ಬೇಕಿಸ್ತಾನದ ಹಂಚಿಕೆಯ ದೃಷ್ಟಿಕೋನಗಳನ್ನು ಮುನ್ನಡೆಸುವ ಬಗ್ಗೆ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಚರ್ಚೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ತಾಷ್ಕೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕಿರ್ಗಿಸ್ತಾನ್ ಗಣರಾಜ್ಯದ ಅಧ್ಯಕ್ಷ ಸದಿರ್ ಜಪರೋವ್ ಅವರ ಆಹ್ವಾನದ ಮೇರೆಗೆ 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಿಷ್ಕೆಕ್ಗೆ ಪ್ರಯಾಣಿಸುತ್ತಿರುವುದಾಗಿ ಪ್ರಧಾನಿ ಮಾಹಿತಿ ಹಂಚಿಕೊಂಡರು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಹಲವು ಗಣ್ಯರು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಧಾಕೃಷ್ಣನ್ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಮತ್ತು ದೃಢ ನಿಶ್ಚಯ, ಶಿಸ್ತು ಹಾಗೂ ಉತ್ಕೃಷ್ಟತೆಯ ಮನೋಭಾವವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರಾಷ್ಟದಲ್ಲಿ ಬೆಳೆಯುತ್ತಿರುವ ಕ್ರೀಡಾ ಪರಿಸರ ವ್ಯವಸ್ಥೆಯು ಪ್ರತಿ ಹಂತದಲ್ಲೂ ಪ್ರತಿಭೆಗಳನ್ನು ಪೋಷಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ: ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪ್ರತಿಭೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಸಮರ್ಪಣೆ, ಉತ್ಸಾಹ ಮತ್ತು ದೃಢ ನಿಶ್ಚಯ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಫಿಟ್ ಇಂಡಿಯಾ ಆಂದೋಲನವನ್ನು ಮುಂದಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ದೇಶಾದ್ಯಂತ 1 ಗಂಟೆ ಆಟದ ಮೈದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನೆರೆಯ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಇಂದು ಬೆಳಗ್ಗೆ 626ಕ್ಕೆ ಏರಿದ್ದು 2000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಚಿತ್ವಾನ್ನಲ್ಲಿ 233, ನವಲ್ಪರಾಸಿ ಪೂರ್ವದಲ್ಲಿ 158, ಕುರ್ಖಾದಲ್ಲಿ 48, ನವಲ್ಪರಾಸಿ ಪಶ್ಚಿಮದಲ್ಲಿ 47, ಧಾರ್ಡಿಂಗ್ನಲ್ಲಿ 45, ನುವಾಕೋಟ್ನಲ್ಲಿ 41, ತನಾಹುನ್ನಲ್ಲಿ 31 ಮತ್ತು ರಸುವಾದಲ್ಲಿ 13 ಮೃತದೇಹಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಿಮಾಲಯದ ರಾಷ್ಟದ ಪೀಡಿತ ಜಿಲ್ಲೆಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ಹಾಗೂ ಪ್ರವಾಹದಿಂದ ಸಿಲುಕಿಕೊಂಡವರಿಗೆ ನೆರವಾಗಲು ಪೊಲೀಸರು, ನಿವಾಸಿಗಳು ಮತ್ತಿತರ ಏಜೆನ್ಸಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಿಸಲ್ಪಟ್ಟ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ. ಹೆಚ್ಚುವರಿಯಾಗಿ ಪ್ರವೇಶವನ್ನು ಪುನಃ ತೆರೆಯಲು ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಪ್ರವಾಹ ಅವಶೇಷಗಳು ಹಾಗೂ ಭೂಕುಸಿತಗಳಿಂದ ನಿರ್ಬಂಧಿಸಲ್ಪಟ್ಟ ರಸ್ತೆಗಳನ್ನು ತೆರವುಗೊಳಿಸಲು ಶೋಧ ಮತ್ತು ರಕ್ಷಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬುಧವಾರ ಸಂಭವಿಸಿದ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ದೊರೆತಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ನಿನ್ನೆ ತಿಳಿಸಿದೆ. ಕಠ್ಮಂಡು ಮತ್ತು ಬೀಜಿಂಗ್ ಎರಡರಲ್ಲೂ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ಸ್ಥಾಪಿಸಿವೆ ಎಂದು ವಿದೇಶಾಂಗ ಖಾತೆಯ ವಕ್ತಾರರು ಹೇಳಿದ್ದಾರೆ. ಈ ಮಧ್ಯೆ ಭಾರತ 10 ಟನ್ ಮಾನವೀಯ ನೆರವಿನ 3ನೇ ವಿಮಾನವನ್ನು ನೇಪಾಳಕ್ಕೆ ರವಾನಿಸಿದೆ. ನೇಪಾಳದ ಪ್ರವಾಹದಿಂದ ರಕ್ಷಿಸಲ್ಪಟ್ಟ 21 ಭಾರತೀಯ ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಹಿರಿಯ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಹಾಗೂ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಶಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಒಡಿಶಾದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಪೂರ್ವ ಮಧ್ಯಪ್ರದೇಶ, ಗಂಗಾನದಿ ಜಲಾನಯನ ಪಶ್ಚಿಮ ಬಂಗಾಳ, ಉತ್ತರಾಖಂಡ ಮತ್ತು ದೇಶದ ಈಶಾನ್ಯ ಭಾಗಗಳಲ್ಲಿ ನಾಳೆಯವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಏತನ್ಮಧ್ಯೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರಪ್ರದೇಶ, ಕರ್ನಾಟಕದ ಉತ್ತರ ಒಳನಾಡು, ಒಡಿಶಾ, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಇಂದು ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿ ಬೀಸುವ ನಿರೀಕ್ಷೆ ಇದೆ. ದಕ್ಷಿಣ ತಮಿಳುನಾಡು ಕರಾವಳಿ, ನೈರುತ್ಯ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜಾವೆಲಿನ್ ಖರೀದಿಗಾಗಿ ಭಾರತೀಯ ಸೇನೆಯು ಪ್ರಸ್ತಾಪ ಮತ್ತು ಸ್ವೀಕಾರ ಪತ್ರಕ್ಕೆ ಸಹಿ ಹಾಕಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಮತ್ತು ರಾಯಭಾರ ಕಚೇರಿಗಳು ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿವೆ. ಈ ಒಪ್ಪಂದವು ಭಾರತೀಯ ಸೇನೆಗೆ ಅಮೆರಿಕದ ಬೆಂಬಲದ ಆಳವನ್ನು ಪ್ರದರ್ಶಿಸಿದೆ ಮತ್ತು ನಮ್ಮ ರಕ್ಷಣಾ ಉದ್ಯಮಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31ರಿಂದ September 1ರವರೆಗೆ ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಸಭೆಯ ಧ್ಯೇಯ ವಾಕ್ಯ ಅಲಿಪ್ತ ನೀತಿಯ ಪರಂಪರೆ, ಇಂದಿನ ಜಗತ್ತಿಗೆ ಪಾಠಗಳು. ಅಲಿಪ್ತ ಚಳವಳಿಯ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥರ ಮೊದಲ ಸಮ್ಮೇಳನದ 65ನೇ ವಾರ್ಷಿಕೋತ್ಸವವನ್ನು ಈ ಸಭೆ ಸೂಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆ

0: ಇಲ್ಲಿ ತಿಳಿಸಿದೆ. ದುಬೈನ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ 2026 ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ಏತನ್ಮಧ್ಯೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ನಾಳೆ ಥೈಲೆಂಡ್ ವಿರುದ್ದ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದ್ದು ಸೆಪ್ಟೆಂಬರ್ 3 ಹಾಂಕಾಂಗ್ ಅನ್ನು ಎದುರಿಸಲಿದೆ. ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626 ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸಮಯವಾಗಿದೆ 1:20 15 ಸೆಕೆಂಡುಗಳು. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಶನಿವಾರದ ಮಧ್ಯಾಹ್ನದ ಪ್ರಸಾರ 1:20:55 ಸಮಯವಾಗಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಸಂದೇಶವನ್ನ ನಮಗೆ ಕಳಿಸಿದ್ರೆ ನಾವು ನಿಮಗೆ ಸಂಗೀತವನ್ನ ಕಳಿಸ್ಕೊಡ್ತೇವೆ. ವಿವಿಧ ಭಾರತೀಯ ಶನಿವಾರ ಮತ್ತು ಭಾನುವಾರದ ಮಧ್ಯಾಹ್ನದ ಪ್ರಸಾರ, ಸಂದೇಶ ನಮಗೆ, ಸಂಗೀತ ನಿಮಗೆ. ನೀವು ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನ ಕಳಿಸ್ತೀರಿ, ನೀವು ಕೇಳಿದಂತ ಹಾಡನ್ನ ವಿವಿಧ ಭಾರತಿಯಿಂದ ನಾವು ಪ್ರಸಾರ ಮಾಡ್ತೇವೆ. ಯಾರಿಗಾದ್ರೂ ಮೆಸೇಜ್ ಕಳಿಸ್ಬೇಕು ಅಂತ ಅನಿಸಿದ್ರೆ ನಮ್ಮ ಸಂಖ್ಯೆಯನ್ನ ನೀವು ನೋಟ್ ಮಾಡ್ಕೊಳ್ಬಹುದು. 9484-8309-1029. ಹೌದು, 9484-8309-1029. ಇಷ್ಟು ನಿಧಾನವಾಗಿ ಮೂರು ಸಲ ನಂಬರ್ ಹೇಳಿದ್ದೇನೆ, ಹಾಗಾಗಿ ಯಾರಿಗೂ ಕೂಡ ಕನ್ಫ್ಯೂಸ್ ಇಲ್ಲ. ಹೊಸದಾಗಿ ಬರ್ಕೊಳ್ಳೋರಿಗೆ ನೀವು ತುಂಬ ಫಾಸ್ಟಾಗಿ ಹೇಳ್ತೀರಾ ಅಂತೆಲ್ಲ ಹೇಳ್ತೀರಿ. ಹಾಗಾಗಿ 9484-8309-1029 ಇದು ವಿವಿಧ ಭಾರತಿಯ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಕೂಡ ಸಂದೇಶಗಳನ್ನು ಕಳಿಸ್ಕೊಡ್ಬಹುದು. ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:20-2 ಸಂದೇಶ ನಮಗೆ, ಸಂಗೀತ ನಿಮಗೆ, ಚಿತ್ರಗೀತೆಗಳ ಈ ಪ್ರಸಾರ ಮುಂದುವರಿಯುತ್ತೆ. ಇನ್ನು ಈಗಾಗಲೇ ಸಾಕಷ್ಟು ಜನ ನಮಗೆ ಸಂದೇಶಗಳನ್ನು ಕಳಿಸಿ ತಮ್ಮ ಇಷ್ಟದ ಹಾಡುಗಳನ್ನು ಕೇಳಿದ್ದಾರೆ. ಕೆಲವರು ಅವರಿಗೋಸ್ಕರ ಹಾಡು ಕೇಳಿದರೆ, ಇನ್ನು ಕೆಲವರು ಅವರ ಮೆಚ್ಚಿನ ಬಂಧುಗಳಿಗೋಸ್ಕರ ಕೂಡ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನಾವಿವಾಗ ಮೊದಲನೇದಾಗಿ ಪ್ರಸಾರ ಮಾಡ್ತಾ ಇರುವಂಥ ಹಾಡು ಘಂಟಸಾಲ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಇರುವಂಥ ಈ ಗೀತೆ. ಪಿ ಸುಶೀಲ ಅವರು ಕೂಡ ಧ್ವನಿಯಾಗಿದ್ದಾರೆ. ಕೋರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಘಂಟಸಾಲ ಅವರದ್ದೇ ಸಂಗೀತ ಸಂಯೋಜನೆ ಇದೆ. ವೀರಕೇಸರಿ ಚಿತ್ರದ ಮೆಲ್ಲುಸಿರೆ ಸವಿಗಾನ ಈ ಹಾಡನ್ನು ನಮ್ಮ ಸಂಬಂಧಿಕರು ನೆಲ ರಾಮಮೂರ್ತಿ ಅವರಿಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ, ಕಲಾರುಣ್ಣವರ ರಿಕ್ವೆಸ್ಟ್ ಮೇಲೆ ನೆಲ ರಾಮಮೂರ್ತಿ ಅವರ ನೆನಪಿಗಾಗಿ ಈ ಹಾಡು ನಾವೀಗ ಕೇಳಿಸ್ಕೊಳ್ಳೋಣ. ಕೇಳಿ, ವೀರಕೇಸರಿ ಚಿತ್ರದ ಈ ಗೀತೆ ನಮ್ಮೆಲ್ಲರಿಗೋಸ್ಕರ, ನೆಲ ರಾಮಮೂರ್ತಿ ಅವರಿಗೋಸ್ಕರ ಕೂಡ. ಹೌದು, ಹ್ಞೂ.

ವಿವಿಧ ಭಾರತಿಯಿಂದ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ ಮೂಡಿ ಬರ್ತಾ ಇದೆ. ಇತ್ತೀಚೆಗೆ ನಮ್ಮನ್ನ ಅಗಲಿದ ನೆಲ ರಾಮಮೂರ್ತಿ ಅವರಿಗೋಸ್ಕರ ಒಂದು ಹಾಡನ್ನ ಕಲಾರುಣ್ಣವರು ಕೇಳಿದ್ರು. ಇನ್ನೀಗ ನಾವು ಪ್ರೇಮ ತರಂಗ ಚಿತ್ರದ ಗೀತೆಯನ್ನ ಕೇಳೋಣ. ನೀ ಹಿಂಗ ನೋಡ ಬ್ಯಾಡ ನನ್ನ. ಖಂಡಿತ ಇದು ಪ್ರೇಮ ಗೀತೆ ಅಲ್ಲ, ನೋವಿನ ಹಾಡು, ದುಃಖದ ಗೀತೆ. ತಾಯಿ ತನ್ನ ಮಗುವನ್ನ ಕಳ್ಕೊಂಡು ದುಃಖದಿಂದ ಗಂಡನ ಕಡೆಗೆ ನೋಡುವಾಗ ಹೇಳುವ ಮಾತುಗಳನ್ನ ಪದ್ಯದ ರೂಪದಲ್ಲಿ ವರಕವಿ ಬೇಂದ್ರೆ ಅವರು ಅಕ್ಷರಗಳಲ್ಲಿ ಜೋಡಿಸಿ ಕೊಟ್ಟಿದ್ದಾರೆ. ಹಾಡಿಗೆ ದನಿಯಾಗಿದ್ದಾರೆ ರಾಜ್ಕುಮಾರ್ ಭಾರತಿ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್. ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲ್ಲರೂ ಕೇಳಿಸ್ಕೊಳ್ಳಿ ಚಂದದ ಈ ಹಾಡು.

ವಿವಿಧ ಭಾರತಿ ಕೇಂದ್ರಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ರಿಕ್ವೆಸ್ಟ್ಗಳನ್ನು ಕಳಿಸಿದ್ದೀರಿ. ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿ, ಯಾರಿಗೋಸ್ಕರ ಹಾಡು ಅಂತೆಲ್ಲ ಹೇಳ್ತಾ ಇದ್ದೀರಾ. ಹೌದು, ಶನಿವಾರದ ಮಧ್ಯಾಹ್ನದ ಈ ಕಾರ್ಯಕ್ರಮ ನಿಮಗೋಸ್ಕರನೇ ಇರುವಂಥದ್ದು. ನೀವು ಕೇಳಿದ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ವಿವಿಧ ಭಾರತಿಯಲ್ಲಿ ಈಗ ಮೂಡಿಬರುವಂತಹ ಗೀತೆ, ನಮಗಂತೂ ಕರೆ ಸಿಗೋದು ಕನ್ನಡಿಯೊಳಗಿನ ಗಂಟು. ಹಾಗಾಗಿ ಸಂದೇಶ ಒಂದೇ, ಸಂವಹನಕ್ಕೆ ಇರುವಂತಹ ದಾರಿ. ಸತಿಶಕ್ತಿ ಚಿತ್ರದ ಒಂದು ಹಾಡನ್ನು ನೀವು ಪ್ರಸಾರ ಮಾಡಿ ಅಂತ ಮೈಸೂರಿನಿಂದ ಮಂಗಳಾ ಅವರ ಸಂದೇಶ ಬಂದಿದೆ. ಮಂಗಳಾ ಅವರು ಕೇಳಿರುವಂಥ ಗೀತೆ ಪ್ರಸಾರ ಆಗ್ತಾ ಇದೆ. ಸತಿಶಕ್ತಿ ಚಿತ್ರದ ಈ ಹಾಡು ಪಿ ಲೀಲಾ ಅವರ ಧ್ವನಿಯಲ್ಲಿದೆ. ಕಣಗಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ. ಆ ಹಾಡಿನ ನಂತರ ಬರುವಂಥ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಇದು ಅವಳ ಅಂತರಂಗ ಚಿತ್ರದ ಗೀತೆ. ಎಸ್ ಜಾನಕಿಯವರೇ ಈ ಹಾಡನ್ನು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರು ಬರೆದ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ವೈಟ್ಫೀಲ್ಡ್ನಿಂದ ರಜನಿ, ವಾದಿರಾಜ್, ರಚಿತ, ಪ್ರೇರಣಾ, ಪುಟಾಣಿ, ಅಥರ್ವ, ಅನೀಶ್ ಮತ್ತು ಮನೆಯವರೆಲ್ಲರೂ ಹೇಳ್ತಾ ಇದ್ದಾರೆ, ರಾಯರ ಆರಾಧನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಹಾಡನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ರ, ನೀವು ಕೇಳಿದಂಥ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗುತ್ತೆ. ಕೇಳಿ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.

ನಿಜ ರಾಯರಿದ್ದಾರೆ, ರಾಯರು ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನುವ ಒಂದು ವಿಶೇಷವಾದ ಆರಾಧನೆ ನಡೀತಾ ಇದೆ. ಭಕ್ತ ಬಾಂಧವರು ರಾಘವೇಂದ್ರ ರಾಯರನ್ನ ಸ್ಮರಿಸಿ ಪೂಜಿಸಿ ಭಜಿಸಿ ಕೃತಾರ್ಥರಾಗುವಂತಹ ಸಂದರ್ಭ. ಕೆಲವರಿಗೆ ದೇವರ ಹಾಡುಗಳು ಇಷ್ಟ ಆದರೆ ಮತ್ತೆ ಕೆಲವರಿಗೆ ಈಗ ಶ್ರಾವಣ, ನಂತರ ಬರುವ ಗೌರಿ ಹಬ್ಬ, ಅದರಲ್ಲೂ ಗೌರಿ ಹಬ್ಬ ಅಂದರೆ ತವರಿನಿಂದ ಬರುವಂತಹ ಬಾಗಿನ, ವಿಶೇಷವಾಗಿ ತವರಿನ ಸೀರೆ, ತಂದೆಯ ಸೀರೆ ನೆನಪಾಗ್ತಾ ಇದೆ. ಹಾಗಾಗಿ ಲಕ್ಷ್ಮಿಯವರು ಜ್ಞಾನಭಾರತಿಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ನಮಗೆ ಮಿಡಿದ ಹೃದಯಗಳು ಚಿತ್ರದ ತಂದೆ ಕೊಡಿಸೋ ಸೀರೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ. ನಮಗೂ ಕೂಡ ಇದೇ ಹಾಡು ಬೇಕು ಅಂತ ಹೂವಿನ ಹಡಗಲಿ ಹೊಳಗುಂದಿಯ ಶಾನ್ಭಾಗ್, ಕೊಟ್ರೇಶ್, ಕವಿತಾ, ನಿರೀಕ್ಷಾ, ಅಭಿನಂದನ ಇವರು ಕೂಡ ಇದೇ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಹಾಗೆ ಬಹಳಷ್ಟು ಜನ ಅಂದರೆ ನವೋದಯ ನಾಗರಾಜ್ ಅವರು ಮತ್ತು ಮಂಜುಶ್ರೀ ಇವರು ಕೂಡ ಅವಳ ಅಂತರಂಗ ಚಿತ್ರದ ಹಾಡು ಅಂದರೆ ರಾಘವೇಂದ್ರ ರಾಯರ ಹಾಡನ್ನು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ರಿ. ಮಿಡಿದ ಹೃದಯಗಳು ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ವಿವಿಧ ಭಾರತಿಯಲ್ಲಿ 1:42 ಈ ಸಮಯದಲ್ಲಿ.

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
1: ಅಪ್ಪ ಸೂತ್ರಧಾರ ಕೇಳೋ ಕನಸು ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ಮುಂದೆ ಕೇಳಿ. ಸುಜಾತ ಸುರೇಶ್ ತುಮಕೂರಿನಿಂದ, ಹಾಗೆ ಚಿಕ್ಕಮಗಳೂರಿನಿಂದ ಪ್ರದೀಪ್ ಅವರು ಕೇಳಿದ್ದಾರೆ. ಟೋನಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ. ಟೋನಿ ಚಿತ್ರದ ಈ ಗೀತೆ ಬರ್ತಾ ಇದೆ. ಹಾಡಿದ್ದಾರೆ ಗೀತೆಗೆ ಧ್ವನಿ ರವಿ ಮತ್ತು ನಾಗೇಂದ್ರ ಅವರು. ದೊಡ್ಡರಂಗೇಗೌಡರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಮುಂದಿನ ಗೀತೆ ರೌಡಿ ರಂಗಣ್ಣ ಚಿತ್ರದ್ದು. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚೋದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ. ಈ ಹಾಡನ್ನ ಪ್ರಸಾರ ಮಾಡಿ ಅಂತ ವಿಲ್ಸನ್ ಗಾರ್ಡನ್ ಇಂದ ವಿಜಯ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂತರ ರಾಜಶೇಖರ್ ಪಾಪನಾಳ ಹಾಗೂ ಹಲಸೂರಿನ ರಾಜೇಶ್ ಅವರಿಗಾಗಿ ಯುದ್ಧ ಕಂಡ ಚಿತ್ರದ ಹಾಡು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ದಾರೆ.

0: ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.
2: ಸಮಯ 2:30 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಾವು ಪ್ರದೇಶ ಸಮಾಚಾರವನ್ನ ಕೇಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3

0: ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಬೆಂಗಳೂರಿನ ಜನದಟ್ಟಣೆ ಕಡಿಮೆ ಮಾಡಲು ರಾಜ್ಯದ ಇತರೆ ಪ್ರಮುಖ ನಗರಗಳಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕ ಪಟ್ಟಣಗಳಿಂದ ದೊಡ್ಡ ನಗರಗಳವರೆಗೆ ಪ್ರತ್ಯೇಕ ರಿಂಗ್ ರೋಡ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರಗಳ ಒಳಗೆ ಅನಗತ್ಯ ವಾಹನ ದಟ್ಟಣೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮೈಸೂರು ದಸರಾವನ್ನು ಮತ್ತಷ್ಟು ವೈಭವಯುತವಾಗಿ ಆಚರಿಸುವ ಅಗತ್ಯವಿದೆ ಎಂದಿರುವ ಅವರು, ಸೇನೆ, ವಾಯುಪಡೆ ಸೇರಿದಂತೆ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನು ದಸರಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಕಸಿತ ಭಾರತವಾಗಬೇಕಾದರೆ ಉತ್ಪಾದನಾ ಕ್ಷೇತ್ರ ಬಹುಮುಖ್ಯ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ಟಿಎಚ್ನ ವಿವಿಧ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದನೆ ಮತ್ತು ಅದರ ರಫ್ತು ಹೆಚ್ಚಿಸಲು ಉತ್ಪನ್ನಗಳ ಗುಣಮಟ್ಟ ಪ್ರಮಾಣೀಕರಣ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖ್ಯ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 250,000 ನವೋದ್ಯಮಗಳಿವೆ. ಆಟೋಮೊಬೈಲ್ ಮತ್ತು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿಯೂ ಭಾರತ ಗಣನೀಯ ಪ್ರಗತಿ ಸಾಧಿಸಿದೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲೂ ದೇಶದ ಕಾರ್ಯಚಟುವಟಿಕೆ ವ್ಯಾಪ್ತಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಎನ್ಟಿಎಚ್ ಸಕ್ರಿಯ ಪಾತ್ರ ವಹಿಸಿ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಪೂರಕ ಗುಣಮಟ್ಟ ಪ್ರಮಾಣೀಕರಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಬೋಫೋರ್ಸ್, ಕಲ್ಲಿದ್ದಲು, ಕಾಮನ್ವೆಲ್ತ್ ಸೇರಿದಂತೆ ಹಲವಾರು ಹಗರಣಗಳನ್ನು ಎದುರಿಸಿದ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣ ಪರಿಶಿಷ್ಟರಿಗೆ ತಲುಪುವ ಬದಲು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಬಳಸಲಾಯಿತು ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಪತ್ರದಲ್ಲೂ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದರೂ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ಇಲಾಖೆಯ ನಿರ್ವಹಣೆಯಲ್ಲಿರುವ ಕೆರೆಗಳ ಸಂಖ್ಯೆ ಮತ್ತು ಯಾವ ಯಾವ ಕೆರೆಗಳ ಎಷ್ಟು ಪ್ರದೇಶ ಒತ್ತುವರಿಯಾಗಿದೆ ಹಾಗೂ ಒತ್ತುವರಿ ತೆರವಿಗೆ ಕೈಗೊಂಡಿರುವ ಕ್ರಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು 10 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೇಲ್ಮೈ ನೀರಿನಿಂದ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರಕ್ಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಗುಳೆ ತಪ್ಪಿಸಲು ಕಾಮಗಾರಿಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಥಮ ಆದ್ಯತೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎಂಬ ದೃಷ್ಟಿಯಿಂದ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿದ್ದಾರೆ. ದಾಖಲೆಗಳೇ ಇಲ್ಲದೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ಸದನದಲ್ಲೂ ಚರ್ಚೆಗೆ ಸಿದ್ದವಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಯುತ ಆಡಳಿತ ವಿಕೇಂದ್ರೀಕರಣ ಮತ್ತು ಪಾರದರ್ಶಕತೆಗೆ ಹೆಸರುವಾಸಿಯಾಗಿದ್ದ ರಾಮಕೃಷ್ಣ ಹೆಗಡೆ 1983 1988 ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿಸೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು IANS ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥೆ ಕೂಡ

ಗೋಪಿಸೆಟ್ಟಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು ದೃಢಪಡಿಸಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಎಲ್ಲಾ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ದೆಹಲಿ ತಲುಪುವ ಎಲ್ಲ ಕನ್ನಡಿಗರಿಗೆ ಸೂಕ್ತ ವಸತಿ ಕಲ್ಪಿಸುವಂತೆ ಹಾಗೂ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಆಗಮಿಸಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಜವಳಗಿರಿ ಉಲಿಬಂದ ತಗ್ಗಟ್ಟಿ, ಜವಳಗಿರಿ ಪನ್ನೈ ಅಂಚೆಟ್ಟಿ ಮತ್ತು ಬಿಲ್ಲಿಕಲ್ ಜವಳಗಿರಿ ಅಧಿಸೂಚನೆಯಡಿ ಗುರುತಿಸಲಾದ ಕಾರಿಡಾರ್ಗಳಾಗಿವೆ. 3 ಕಾರಿಡಾರ್ಗಳು 10,300 ಹೆಕ್ಟೇರ್ಗಿಂತ ಹೆಚ್ಚು ಮೀಸಲು ಅರಣ್ಯಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಭೂಮಿಯನ್ನು ಒಳಗೊಂಡಿದೆ. ಈ 3 ಕಾರಿಡಾರ್ಗಳು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಪ್ರಮುಖ ಪರಿಸರ ಸಂಪರ್ಕಗಳನ್ನು ರೂಪಿಸಿದೆ. ಈ ಕಾರಿಡಾರ್ನಲ್ಲಿ ಆನೆ ಹಿಂಡುಗಳು, ನೀರು ಮತ್ತು ಮೇವು ಲಭ್ಯತೆಯಲ್ಲಿನ ಬದಲಾವಣೆ, ಸಂತಾನೋತ್ಪತ್ತಿ ಅಗತ್ಯತೆ ಮತ್ತು ಆವಾಸ ಸ್ಥಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಯಮಿತವಾಗಿ 2 ರಾಜ್ಯಗಳ ನಡುವೆ ಸಂಚರಿಸುತ್ತವೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ನೀಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಉಪಸಮಿತಿಯಲ್ಲಿ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸದಸ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಮಿತಿ ಒಳಗೊಂಡಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರು ಅಥವಾ ನಾಗರಿಕರು ನಾಪತ್ತೆಯಾಗಿದ್ದರೆ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ನಾಪತ್ತೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂದರ್ಶಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಜಿಲ್ಲಾಡಳಿತಕ್ಕೆ ತಕ್ಷಣವೇ ಒದಗಿಸಬೇಕು. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರ ವಿಶೇಷ ಗೂಗಲ್ ಫಾರ್ಮ್ ನೀಡಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬರುವ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮ

ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ನೆರವಿಗಾಗಿ 1070 ಅಥವಾ 0802223707ಕ್ಕೆ ಕರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.

12:41 ಸಮಯ ಆಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಇನ್ನೀಗ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನದಲ್ಲಿ ಈ ದಿನ ನಾವು ಆರಿಸಿಕೊಂಡಿರುವಂತಹದ್ದು 1975 ಬಂದ ಸಿನಿಮಾ. ಇದರಲ್ಲಿ ಯಾರ್ಯಾರೆಲ್ಲ ಇದ್ರು ಅಂತ ಹೇಳಿದ್ರೆ, ಡಾಕ್ಟರ್ ವಿಷ್ಣುವರ್ಧನ್, ದ್ವಾರಕೀಶ್, ಭವಾನಿ, ಜಯಲಕ್ಷ್ಮಿ, ಲೀಲಾವತಿ, ವಜ್ರಮುನಿ ಇವರೆಲ್ಲರೂ ಇದ್ದಂಥ ಒಂದು ಅದ್ಭುತವಾದ ಸಿನಿಮಾ ಇದು. ಎಸ್, ನಮಗೆಲ್ಲ ಗೊತ್ತೇ ಇದೆ, ಸಣ್ಣ ಪುಟ್ಟ ಕಳ್ಳತನ ಮಾಡುವ ಮಹೇಶ್ ಮತ್ತು ಅವನ ಜೊತೆಗೆ ಒಂದು ಜೋಡಿ, ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೋಡಿ, ಜುಗಲ್ಬಂದಿ ಅಂತಲೇ ಹೇಳಬೇಕು, ಜನಪ್ರಿಯ ಜೋಡಿ ನಟಿಸಿರುವಂಥ ಸಿನಿಮಾ. ವಿಷ್ಣುವರ್ಧನ್ ಅವರ ಒಂದು ಗಾಂಭೀರ್ಯ, ಆ್ಯಕ್ಷನ್, ಹ್ಯಾಂಡ್ಸಮ್ ಲುಕ್ ಒಂದು ಕಡೆ ಸಿನಿಮಾದಲ್ಲಿ ಸ್ಪೆಷಲ್ ಅನಿಸಿದ್ರೆ, ದ್ವಾರಕೀಶ್ ಅವರ ಟೈಮಿಂಗ್ ಕಾಮಿಡಿ, ನೋಡುವವರನ್ನು ನಗೆಗಡಲಲ್ಲಿ ತೇಲಿಸುವಂಥ ಒಂದು ಕೆಮಿಸ್ಟ್ರಿ, ಅಂದರೆ ಟಾಮ್ ಅಂಡ್ ಜೆರ್ರಿ ಥರದ ಒಂದು ಸ್ನೇಹ ಸಂಬಂಧ ಇಡೀ ಸಿನಿಮಾದಲ್ಲಿದೆ. ಹಾಗೆಯೇ ವಜ್ರಮುನಿ ತೂಗುದೀಪ್ ಶ್ರೀನಿವಾಸ್ ಅವರ ಒಂದು ಅಬ್ಬರದ ಅಭಿನಯ, ಅಂದರೆ ಖಳನಟರಾಗಿ ಅಬ್ಬರಿಸಿ ಬೊಬ್ಬಿರದಿದ್ದಾರೆ ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ. ರಾಜನ್ ನಾಗೇಂದ್ರ ಅವರ ಎವರ್ಗ್ರೀನ್ ಸಂಗೀತ ಇದೆ. ಚಿತ್ರಗೀತೆಗಳನ್ನು ಬರೆದುಕೊಟ್ಟಿದ್ದಾರೆ ಚಿವುದೇ ಶಂಕರ್ ಅವರು. ಹೀಗೆ ಈ ಸಿನಿಮಾ ಕಳ್ಳ ಕುಳ್ಳ ಚಿತ್ರದ ಹಾಡುಗಳು ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದು ಮಾಸ್ಟರ್ ಪೀಸ್ ಸಿನಿಮಾ ಅಂತಲೇ ಹೇಳ್ಬೋದು. 1975 ಬಂದಂಥ ಈ ಸಿನಿಮಾದ ಹಾಡುಗಳನ್ನು ನಾವೀಗ ಕೇಳ್ತಾ ಹೋಗೋಣ. ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಈ ಗೀತೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಚಿತ್ರತಾನ ಕಾರ್ಯಕ್ರಮದಲ್ಲಿ ಕಳ್ಳಕುಳ್ಳ ಚಿತ್ರದ ಹಾಡುಗಳು ಸೊಗಸಾಗಿತ್ತು ಅಂತ ವಿ ಲೀಲಾ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅನಿಲ್ ಮಂಗಳೂರಿನಿಂದ ಹೌದು ಸೂಪರ್ ಹಾಡುಗಳು ಅಂತ ಹೇಳಿದ್ರೆ ಬಹಳಷ್ಟು ಜನರ ಸಂದೇಶ ಕಳ್ಳಕುಳ್ಳ ಚಿತ್ರದ ಹಾಡು ಒಟ್ಟಿಗೆ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಆಯಿತು ಅನ್ನುವ ಸಂದೇಶವನ್ನು ನೀವೆಲ್ಲ ಕಳಿಸಿದ್ದೀರಿ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನು ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبانی این پروگرام تر خبری تیچه نیوز آن AIR ایپ پر دستیا
4: آکاشوانین انیت تمیل نگلچگلوم نیوز آن AIR ایپل کڑیکم دیسے

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಇವತ್ತು ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಇದು ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ. ಸಮಯ ಸರಿಯಾಗಿ 3 ಗಂಟೆ. ಇನ್ನು ಹಿಂದಿ ಕಾರ್ಯಕ್ರಮವನ್ನು ನಾವು ಕೇಳೋಣ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮವನ್ನು ಕೇಳಿ. 4 ಗಂಟೆಯಿಂದ 5 ಗಂಟೆಯವರೆಗೆ ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೀರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ.

0: 92.9 ಎಫ್ಎಂ
1: ನಿರಂತರವಾಗಿ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಬೇಸರ ಒಂಟಿತನ ಎಲ್ಲವೂ ಕೂಡ ವಿವಿಧ ಭಾರತಿಯನ್ನ ಕೇಳೋದ್ರಿಂದ ಕಡಿಮೆ ಆಗತ್ತೆ. ಅದೇ ರೇಡಿಯೋ, ಅದೇ ಚಾನೆಲ್, ಅದೇ ನೀವು, ಅದೇ ನಾವು. ಆದರೆ ಹೊಸ ಹೊಸ ವಿಷಯ, ನವನವೀನ ಹಾಡುಗಳ ಜೊತೆಗೆ ಸದಾ ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗತಿ 102.9 ಎಫ್ಎಂ. ಹೌದು, ಹಳ್ಳಿಯಾಗಿರಲಿ, ನಗರ ಆಗಿರಲಿ, ಮನೇಲಿರಲಿ, ಹೊರಗಡೆ ಇರಲಿ, ಎಲ್ಲೇ ಇರಲಿ, ನಾವು ಸದಾ ನಿಮ್ಮ ಜೊತೆ, ನೀವು ನಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 4 ಗಂಟೆಯ ಈ ಕಾರ್ಯಕ್ರಮ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂತೇನೇನ ಪ್ರೀತಿಯ ಚಿತ್ರದ ಹಾಡನ್ನ ಕೇಳ್ಕೊಂಡು ಬನ್ನಿ. ವಾಣಿ ಹರಿಕೃಷ್ಣ ಅವರು ಹಾಡಿದ್ದಾರೆ, ಜಯಂತ್ ಕಾಯಕಿಣಿಯವರ ರಚನೆ, ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆ ಹಾಡಿಗಿದೆ. ಈ ಹಾಡಿನ ನಂತರ ಇವತ್ತಿನ ಪರಿಮಳ ಕಾರ್ಯಕ್ರಮದ ಕಂಪು ಯಾವುದು, ಏನು, ಎತ್ತ, ಇದೆಲ್ಲ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ.

ಹೌದು, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ಕಂಪನ್ನ ಹೊತ್ತು ಬಂದಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪರಿಮಳ ಕಾರ್ಯಕ್ರಮ ಇರೋದೇ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತು ಮಾಹಿತಿ ಜೊತೆಗೆ ಹಾಡುಗಳ ಸಂಗಮ. ಪರಿಮಳ ಕಾರ್ಯಕ್ರಮ ಸಿನಿಮಾ ಅಂದಮೇಲೆ ಕೇಳಬೇಕಾ ನಟ ನಟಿಯರ ಬಗ್ಗೆನೇ ಒಂದಷ್ಟು ಮಾತಾಡಬಹುದು. ಯಾವುದೇ ನಟ ನಟಿಯರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಮಾತನಾಡುವಾಗ ಒಂದಷ್ಟು ದೃಷ್ಟಿಕೋನಗಳನ್ನು ಇಟ್ಕೊಂಡು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ. ಹಾಗೆಯೇ ಚಿತ್ರರಂಗದ ಹಲವು ಕಂಪನ್ನ ಹೊತ್ತು ತರುವಂಥ ಈ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ನಟ ನಟಿಯರ ಹವ್ಯಾಸ ಅನ್ಬಹುದು, ಉಪಕಸುಬು, ಪ್ರವೃತ್ತಿ ಅನ್ಬಹುದು, ಅಥವಾ ಮುಖ್ಯ ವೃತ್ತಿ, ಹೀಗೆ ಏನೇ ಹೇಳಿದ್ರೂ ಕೂಡ ಅದು ಕೃಷಿ ಅಥವಾ ವ್ಯವಸಾಯ ಕೂಡ ಆಗಿದೆ. ನಟ ನಟಿಯರು ನಟನೆಯ ಜೊತೆಗೆ ಬೇರೆ ಬೇರೆ ರಂಗದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೆಯೇ ಅವರು ನಟರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅವ್ರದ್ದು ಕೂಡ ಬೇರೆ ಬೇರೆ ರೀತಿಯ ಕೆಲಸಗಳು, ನಟನೆಯ ಜೊತೆಗೆ ಬೇರೆ ಬೇರೆ ಅಭ್ಯಾಸಗಳು, ಹವ್ಯಾಸಗಳು, ವೃತ್ತಿ ಪ್ರವೃತ್ತಿ ಎಲ್ಲವೂ ಕೂಡ ಇರುತ್ತೆ. ಕೆಲವರು ಫ್ಯಾಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಇಂಡಸ್ಟ್ರಿಗಳಲ್ಲಿ ಅವ್ರದ್ದೇ ಆದಂಥ ಉದ್ಯಮಗಳನ್ನು ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಸಮಾಜ ಸೇವೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ನಟನೆ ಅನ್ನುವಂಥದ್ದು ಸ್ಥಿರ ಅಲ್ಲ, ಅಂದರೆ ಕೆಲವೊಂದ್ಸಲ ಅವಕಾಶಗಳು ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಂದು ಇರಲಿ ಅಂತ ಹೇಳಿ ಕ್ಷೇತ್ರದಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಾರೆ. ಅದು ಕೃಷಿ ಅಂತ ನಾವು ಇವತ್ತಿನ ಒಂದು ಸಂದರ್ಭದಲ್ಲಿ ಇಟ್ಕೊಂಡು ಮಾತಾಡೋದಾದರೆ ಕೃಷಿ ಅಂದರೆ ಸಮಯ ಸಿಕ್ಕದಾಗಲೆಲ್ಲ ಅವ್ರಿಗೆ ಶೂಟಿಂಗ್ ಇಲ್ಲದೆ ಇರಬೇಕಾದ್ರೆ, ಸಿನಿಮಾದಲ್ಲಿ ನಾಟನೆ ಇಲ್ಲದೆ ಇರಬೇಕಾದ್ರೆ ಅವರು ಹೊಲಗಳಲ್ಲಿ ಗದ್ದೆಗಳಲ್ಲಿ ತಮ್ಮದೇ ಆದಂಥ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಅವರು ಕೆಲಸ ಮಾಡೋದನ್ನು ನಾವೆಲ್ಲ ಗಮನಿಸಬಹುದು. ನಿಜ ಅಲ್ವಾ? ನಮ್ಮದು ಹೇಳಿ ಕೇಳಿ ಕೃಷಿ ಪ್ರಧಾನ ದೇಶ, ಹಳ್ಳಿಗಳ ನಾಡು. ಇಲ್ಲಿ ಬಹಳಷ್ಟು ಜನ ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಗ್ರಾಮೀಣ ಹಿನ್ನೆಲೆಯಿಂದ ಕೂಡ ಬಂದಿದ್ದಾರೆ.

ಅವರ ತಂದೆ ತಾಯಿ ಅಜ್ಜ ಅಜ್ಜಿಯರ ಕಾಲದಿಂದನೂ ಕೂಡ ಅವ್ರಿಗೆ ಜಮೀನು ಗದ್ದೆ ಹೊಲ ತೋಟ ಎಲ್ಲ ಇರಬಹುದು. ಇನ್ನು ಮತ್ತೆ ಕೆಲವರು ತಾವೇ ಕಷ್ಟಪಟ್ಟು ದುಡಿದು ತಮ್ಮದೇ ಆದಂಥ ನೆಲ ಗದ್ದೆ ತೋಟವನ್ನು ಸಂಪಾದನೆ ಮಾಡಿ ಅದರಲ್ಲಿ ತಮಗಿಷ್ಟ ಬಂದಂತಹ ಗಿಡ ಮರ ಹೂವು ದನ ಕರು ಕೋಳಿ ಕುರಿ ಕುದುರೆ ಒಂಟೆಗಳನ್ನು ಕೂಡ ಸಾಕೊಳ್ಳುವಂಥ ನಟ ನಟಿಯರು ಇದ್ದಾರೆ. ಕೃಷಿ ಅನ್ನೋದು ಹಾಗಾಗಿ ಬರೀ ರೈತರಿಗೆ ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋದನ್ನು ನಾವು ಗಮನಿಸಬಹುದು. ನಮ್ಮೆಲ್ಲರ ಅಣ್ಣ ರಾಜಣ್ಣ ಕನ್ನಡಿಗರ ಆರಾಧ್ಯ ದೈವ, ಬಂಗಾರದ ಮನುಷ್ಯನಾಗಿ ಬರಡು ಭೂಮಿಯನ್ನು ಚಿನ್ನದ ನಾಡನ್ನಾಗಿ ಮಾಡಿದ್ರಲ್ಲ, ಅಂತಹ ಸ್ಫೂರ್ತಿಯಿಂದ ಬಹಳಷ್ಟು ಜನ ಕೃಷಿಕರಾದರು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾದವರ ವ್ಯವಸಾಯದ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ಸಾಗುತ್ತೆ ವಿವಿಧ ಭಾರತೀಯ 102.9 FM ಚಾನೆಲ್. ಇದು ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೃಷಿ ಅಂದರೆ ಸಿನಿಮಾ ನಟ ನಟಿಯರ ಕೃಷಿ, ಈ ಕುರಿತಾಗಿ ಒಂದೆರಡು ವಿಚಾರಗಳ ಜೊತೆಗೆ ಹಾಡುಗಳ ಈ ಜರ್ನಿ ಸಾಗ್ತಾ ಇದೆ. ವಂಶಿ ಚಿತ್ರದ ಹಾಡು, ಉದಿತ್ ನಾರಾಯಣ್ ಮತ್ತು ಮಾಲತಿ ಅವರ ಧ್ವನಿಯಲ್ಲಿದೆ. ನಾಗೇಂದ್ರ ಪ್ರಸಾದ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಇದ್ದಕ್ಕಿದ್ದ ಹಾಗೆ ಕೃಷಿ ಕಡೆಗೆ ಜನರ ಗಮನ ಹರಿದಿದ್ದು ಯಾವಾಗ ಅಂತ ಹೇಳಿದ್ರೆ ಕೊರೋನಾ ಸಮಯದಲ್ಲಿ. ಕೊರೋನಾ ಟೈಮಲ್ಲಿ ಇಡೀ ಜಗತ್ತನ್ನೇ ನಡುಗಿಸಿದಂತಹ ಒಂದು ಸಮಯ ಅದು. ಆ ಟೈಮಲ್ಲಿ ಇಡೀ ಜಗತ್ತೇ ಒಂದು ರೀತಿ ಸ್ತಬ್ಧವಾಗಿ ನಿಂತಿದ್ದಂತಹ ಸಂದರ್ಭದಲ್ಲಿ ಭಾರತೀಯ ಚಿತ್ರರಂಗ ಕೂಡ ತನ್ನಷ್ಟಕ್ಕೆ ತಾನೇ ಸ್ತಬ್ಧವಾಗಿತ್ತು. ಹಾಗೆಯೇ ಕನ್ನಡ ಚಿತ್ರರಂಗ ಕೂಡ ಆಯಿತು. ಯಾವಾಗ ಕೊರೋನಾ ಸಮಸ್ಯೆಗಳು ಶುರುವಾಯಿತು, ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಕೆಲಸಗಳು ಹಾಗೆ ನಿಂತು ಬಿಡ್ತು. ಮತ್ತು ಯಾವುದೇ ಕೆಲಸವಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಕೂಡ ಹೆಚ್ಚಾಗಿ ಕೃಷಿ ಕಡೆಗೆ ಎಲ್ಲರ ಗಮನ ಹರಿಯಿತು. ಅದು ಸಿನಿಮಾದವರು ಮಾತ್ರ ಅಲ್ಲ, ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಂಥ ಒಂದಷ್ಟು ಜನ ಊರಿನ ಕಡೆಗೆ ಹೊರಟು ಬಿಟ್ಟರು, ಹಳ್ಳಿಗಳ ಕಡೆಗೆ. ಹಳ್ಳಿ ಕಡೆಗೆ ಹೋದಾಗ ಅಲ್ಲಿ ತಮ್ಮದೇ ಆದಂತಹ ಜಮೀನಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳ ಕಡೆಗೆ ಗಮನ ಹರಿಸಿದ್ರು. ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೂಡ ಬಹಳಷ್ಟು ಜನ ಹಿರಿಯರು, ಬಹಳಷ್ಟು ಜನ ಹಿರಿಯ ನಟ ನಟಿಯರು ಸಹ ತಮ್ಮದೇ ಆದಂತಹ ಕೃಷಿ ಭೂಮಿಯನ್ನು ಹೊಂದಿ ಕೃಷಿಯಲ್ಲಿ ನಿರತರಾಗಿದ್ದರೆ, ಕಿರಿಯ ಕಲಾವಿದರು ಅಂದರೆ ಈಗಲೂ ಕೂಡ ಸಿನಿಮಾದಲ್ಲಿ ನಟಿಸ್ತಾ ಇರುವಂಥ ಒಂದಷ್ಟು ಕಿರಿಯ ಕಲಾವಿದರು ಕೂಡ ಸ್ಯಾಂಡಲ್ವುಡ್ನಲ್ಲಿರುವಂಥವರು ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿ ತಮ್ಮದೇ ಆದಂತಹ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೋಡೋದಾದರೆ ಕನ್ನಡ ಚಿತ್ರರಂಗದ ನಟ ಕಿಶೋರ್ ಅವರು ತಮ್ಮದೇ ಆದಂಥ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗೆಲ್ಲ ಸಿನಿಮಾ ಶೂಟಿಂಗ್ ಇರೋದಿಲ್ಲ, ಸಿನಿಮಾದಲ್ಲಿ ಅವರಿಗೆ ಯಾವುದೇ ರೀತಿಯ ಕೆಲಸ ಮಾಡದೇ ಇರುವಂಥ ಟೈಮಲ್ಲಿ ತಮ್ಮ ಹೊಲಕ್ಕೆ ಹೋಗಿ ಅಲ್ಲಿ ಧಾನ್ಯಗಳನ್ನು ಬೆಳೀತಾರೆ, ಹಣ್ಣು ತರಕಾರಿಗಳನ್ನು ಕೂಡ ಬಹಳಷ್ಟು ಸಮಯದಿಂದ ಅವರು ಮಾಡ್ತಾ ಬಂದಿದ್ದಾರೆ. ಕಿಶೋರ್ ಅವ್ರನ್ನ ನಾವು ಮಾತಾಡಿಸಿದ್ರೆ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳೋದು, ನಾನೊಬ್ಬ ರೈತ ನಟ ಕಲಾವಿದ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ರೈತ ಅಂತಲೇ ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ತಾರೆ. ಹಾಗಾಗಿ ಕಿಶೋರ್ ಅವರು ಎರಡನ್ನೂ ಕೂಡ ಸಮಾನವಾಗಿ ಪರಿಗಣಿಸಿ, ಕೃಷಿ ಮತ್ತು ಕಲೆಯನ್ನು ಪರಿಗಣಿಸಿ ಎರಡೂ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಹಾಗೆಯೇ ತಮ್ಮದೇ ಆದಂಥ ಒಂದು ತೋಟ ಗದ್ದೆ ಹೊಲದಲ್ಲಿ ಅವರು ಕೂಡ ತರಕಾರಿ ಕೃಷಿ ಮಾಡಿ ತರಕಾರಿಯನ್ನು ಬೆಳೀತಾರೆ. ಹೂವಿನ ಗಿಡಗಳನ್ನು ಕೂಡ ಬೆಳೆಸಿ ಅದರಲ್ಲೂ ವಿಶೇಷವಾಗಿ ಸಾವಯವ ಗೊಬ್ಬರದಿಂದ ತಾಜಾ ಆಗಿರುವಂಥ ಒಂದಷ್ಟು ಬೆಳೆಗಳನ್ನು ಬೆಳೆಯೋದು ಅವರಿಗೆ ಒಂದು ಇಷ್ಟವಾದಂಥ ಕೆಲಸ. ಅದರಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹೀಗೆ ಇನ್ನಷ್ಟು ನಟರ ಬಗ್ಗೆ ಕೃಷಿ ಕೆಲಸಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತೊಂದು ಚಂದದ ಹಾಡನ್ನು ನೀವು ಕೇಳಿ 4:17:30 ಸಮಯ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ನಟ ನಟಿಯರ ಕೃಷಿ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂಚೂರು ಮಾತುಕತೆಯ ಜೊತೆಗೆ ಅದ್ಭುತವಾದಂಥ ಸೊಗಸಾದ ಮರೆಯಲಾಗದ ಹಾಡುಗಳು, ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ, ಚಿತ್ರ ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿ, ಜಯಂತ್ ಕಾಯಕಿಣಿಯವರ ರಚನೆ, ಮಾನುಮೂರ್ತಿಯವರ ಸಂಗೀತ.

ಸ್ವಲ್ಪ ಜಮೀನ್ ಬೇಕು, ನಾವು ಕೃಷಿ ಮಾಡಬೇಕು ಅಂತ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಟ ನಟಿಯರು ಬರೀ ತೆರೆಯ ಮೇಲಷ್ಟೇ ಅಲ್ಲದೆ ಪ್ರಕೃತಿಯ ಮಡಿನಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕೂಡ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಬಿಡುವಿನ ಸಮಯದಲ್ಲಿ ತಮ್ಮ ತೋಟದ ಮನೆಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಸಮಯವನ್ನ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಹೆಸರಾಗಿರುವಂತಹ ದರ್ಶನ್ ಅವರು ಕೂಡ ತಮ್ಮದೇ ಆದಂತಹ ಒಂದು ಫಾರ್ಮ್ ಹೌಸ್ ಅನ್ನ ಹೊಂದಿದ್ದಾರೆ. ಅವರಿಗೆ ವಿಶೇಷವಾಗಿ ಪ್ರಾಣಿ ಮತ್ತು ಕೃಷಿ ಅಂದರೆ ಅಪಾರವಾದಂತಹ ಪ್ರೀತಿ ಇತ್ತು. ಅವರ ತೋಟದಲ್ಲಿ ಹಸುಗಳು, ಕುದುರೆಗಳು ಸೇರಿದ ಹಾಗೆ ಬೇರೆ ಬೇರೆ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಕೂಡ ತಮ್ಮ ತೋಟದಲ್ಲಿ ಸಾಕಿದ್ದಾರೆ. ಅವರು ಸಮಯ ಇದ್ದಾಗಲೆಲ್ಲ ತಮ್ಮ ತೋಟದಲ್ಲಿ ಟ್ರ್ಯಾಕ್ಟರ್ ಓಡಿಸ್ತಾ ಕೃಷಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದರು. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಬೆಂಗಳೂರಿನ ದೊಡ್ಡಬಳ್ಳಾಪುರ ರಸ್ತೆ ಹತ್ರ ತಮ್ಮದೇ ಆದಂಥ ಒಂದು ಹೊಲವನ್ನು, ಫಾರ್ಮನ್ನು ಇಟ್ಕೊಂಡಿದ್ದಾರೆ. ಸುದೀಪ್ ಅವರು ಕೂಡ ತಮ್ಮ ಒಂದು ಬಿಡುವಿನ ಸಮಯದಲ್ಲಿ ಸಾವಯವ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಬಹಳಷ್ಟು ಸಿನಿಮಾಕ್ಕೆ ಅಥವಾ ಅವರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂಥ ಚರ್ಚೆಗಳು, ಮಾತುಕತೆಗಳು ಕೂಡ ಇವರ ತೋಟದ ಮನೆಯಲ್ಲೇ ನಡೆಯುತ್ತವೆ ಅನ್ನುವಂಥ ಸುದ್ದಿಯನ್ನು ಕೂಡ ನಮ್ಮ ಬೇರೆ ಬೇರೆ ಸಂದರ್ಶನಗಳಲ್ಲಿ ಕೂಡ ನಾವು ಗಮನಿಸಬಹುದು. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ತಮ್ಮ ಒಂದು ಫಾರ್ಮ್ ಹೌಸನ್ನು ಬೆಂಗಳೂರಿನ ಬಿಡದಿ ಹತ್ರ ಇಟ್ಕೊಂಡಿದ್ದಾರೆ. ಅದರಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾರೆ. ಮಾವು, ತೆಂಗು, ಹಣ್ಣಿನ ಗಿಡಗಳು, ಹಾಗೆಯೇ ಗದ್ದೆಯನ್ನು ಕೂಡ ಅವರು ಇಟ್ಕೊಂಡಿದ್ದು ತಮಗೆ ಯಾವುದು ರೀತಿಯ ಕೃಷಿ ಇಷ್ಟ ಆಗುತ್ತೆ ಅಂಥ ಎಲ್ಲ ಕೃಷಿ ಕಾರ್ಯಗಳನ್ನು ಕೂಡ ಮಾಡ್ತಾ ಅವರು ಎರಡೂ ಕಡೆ ಅಂದರೆ ನಟನೆ ಮತ್ತು ಕಲೆಗೆ ಸೇರಿದ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ಒಂದು ಆಸಕ್ತಿಯನ್ನು, ಅಭಿರುಚಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಏನೋ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಕೂಡ ಹಾಗೇನೇ ತಮ್ಮದೇ ಆದಂಥ ಒಂದು

ಸಾಕಷ್ಟು ಜಮೀನನ್ನು ಅವರು ಖರೀದಿ ಮಾಡಿ ತೆಂಗು ಅಡಿಕೆ ರೇಷ್ಮೆ ಕೃಷಿ ಅಂದರೆ ಒಂದು ಜಮೀನು ಬರಡಾಗಿರುವಂಥ ಭೂಮಿಯನ್ನು ತಗೊಂಡು ಅದನ್ನು ಹಸಿರನ್ನಾಗಿಸುವಂಥ ಒಂದು ಪ್ರಯತ್ನದಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷವಾದ ಪ್ರಯತ್ನದ ಮೂಲಕ ಹಾಸನ ಜಿಲ್ಲೆಯ ಅರಸೀಕೆರೆ ಹತ್ತಿರ ತಮ್ಮದೇ ಆದಂಥ ಕೃಷಿ ಭೂಮಿಯನ್ನು ಹೊಂದಿ ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ಇಡೀ ಪ್ರದೇಶವನ್ನು ಬರಡಾಗಿರುವಂಥ ಪ್ರದೇಶಕ್ಕೆ ಹಸಿರುಣಿಸುವಂಥ ಅಲ್ಲಿ ಕೃಷಿಯನ್ನು ಮಾಡ್ತಾ ತಾವು ಲಾಭ ಮಾಡಿಕೊಳ್ತಾ ಸುತ್ತಮುತ್ತ ಇರುವಂಥ ಅವರ ತೋಟದ ಕೆಲಸಗಳಿಗೆ ಬರುವಂಥ ಒಂದಷ್ಟು ಜನರಿಗೆ ಸಣ್ಣದಾಗಿ ನೆರವಾಗ್ತಾ ಎರಡೂ ಕಡೆ ಸಿನಿಮಾ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಗಳಲ್ಲಿ ಅವರು ತೊಡಗಿಸಿಕೊಂಡಿರೋದನ್ನು ಕೂಡ ನಾವು ಗಮನಿಸಬಹುದು. 4:25 25 ಸೆಕೆಂಡುಗಳ ಸಮಯ. ಪರಿಮಳ ಕೇಳಿ ಈ ಹಾಡು. ನವಗ್ರಹ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿದು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.
3: ಕೃಷಿ ಅಂದ್ರೆ ನೀರು, ಗೊಬ್ಬರ ಮತ್ತು ಶ್ರಮ. ಈ ರೀತಿಯ ಕೃಷಿಯನ್ನ ಮಾಡುವಲ್ಲಿ ನಮ್ಮ ಚಿತ್ರ ನಟ ನಟಿಯರು ಕೂಡ ಸಕ್ರಿಯವಾಗಿದ್ದಾರೆ. ಕನ್ನಡದ ನಟ, ಇವತ್ತು ದೇಶ ವಿದೇಶಗಳಲ್ಲಿ ಹೆಸರನ್ನ ಪಡೆದಿರುವಂತಹ ನಟ ಯಶ್ ಅವರು ಕೂಡ ತಮ್ಮ ತೋಟದಲ್ಲಿ, ತಮ್ಮ ಹೊಲದಲ್ಲಿ ಆಧುನಿಕ ಮತ್ತು ಸಾಂಪ್ರದಾಯಿಕ ಕೃಷಿ ತಂತ್ರಜ್ಞಾನಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಅವರು ಅಳವಡಿಸಿಕೊಂಡಿದ್ದಾರೆ. ಅವರು ಬಳಸುವಂತಹ ಬೆಳೆಗಳು, ನೀರಾವರಿ ಪದ್ಧತಿಗಳು ಕೂಡ ಬಹಳ ವಿಶೇಷವನ್ನ ಹೊಂದಿವೆ. ಅವರು ತಮ್ಮ ತೋಟದಲ್ಲಿ ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ಅಡಿಕೆಯ ಮರಗಳನ್ನು ನೆಟ್ಟಿದ್ದಾರೆ. ಅದಕ್ಕೆ ಮಧ್ಯಂತರ ಬೆಳೆಯಾಗಿ ಕೋಕೋ, ಆಮೇಲೆ ಕರಿಮೆಣಸನ್ನು ಕೂಡ ಬೆಳೀತಾ ಇದ್ದಾರೆ. ಹಾಸನ ಹೇಳಿ ಕೇಳಿ ಅಷ್ಟೊಂದು ಎಲ್ಲ ಪ್ರದೇಶಗಳಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಒಂದು ಸ್ವಯಂಚಾಲಿತ ಹನಿ ನೀರಾವರಿ ಪದ್ಧತಿಯನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಮತ್ತು ಅಂತರ್ಜಲ ಮರುಪೂರಣಕ್ಕಾಗಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮಳೆ ನೀರಿನ ಕೊಯ್ಲನ್ನು ಒಂದು ಪದ್ಧತಿಯನ್ನು ಅನುಸರಿಸ್ತಾ ತಮ್ಮ ತೋಟಕ್ಕೆ ಬೇಕಾದಷ್ಟು ನೀರನ್ನು ಬಳಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಯಶ್ ಅವರ ಒಂದು ತೋಟ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಅಷ್ಟೇ, ತಮ್ಮ ತೋಟದಲ್ಲಿ ಮಾವಿನ ಮರಗಳನ್ನು ನೆಟ್ಟಿದ್ದಾರೆ. ರಸ್ಪುರಿ ಮತ್ತು ಮಲ್ಲಿಕ, ಇದು ಕೂಡ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡ್ತಾರೆ. ಹಸಿರು ಗೊಬ್ಬರಕ್ಕಾಗಿ ಬೇರೆ ಬೇರೆ ರೀತಿಯ ಗ್ಲಿರಿಸಿಡಿಯಾ ಮತ್ತು ಸಸ್ಬೇನಿಯಾ ಅನ್ನುವ ಗಿಡಗಳನ್ನು ಬಳಸಿ ಅದರ ಗೊಬ್ಬರವನ್ನು ಬಳಸ್ಕೊಳ್ತಾರೆ. ನೀರು ವ್ಯರ್ಥವಾಗಿ ಹರಿಯೋದನ್ನು ತಡೆಗಟ್ಟಬೇಕು ಅಂತಲೇ ಅವರು ಕೂಡ ಮೈಕ್ರೋಸ್ಪ್ಲಿಂಕ್ಟರ್ಸ್ಗಳನ್ನು ಹಾಕ್ಕೊಂಡು ಮಣ್ಣಿನ ತೇವಾಂಶವನ್ನು ಸಮಾನವಾಗಿ ಕಾಪಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಅಂದರೆ ತೋಟಗಳಿಗೆ ಬರುವಂಥ ಕೀಟಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಜೀವಾಮೃತವನ್ನು ಅವರು ಬಳಸ್ತಾರೆ. ಜೀವಾಮೃತವನ್ನು ಬಳಸ್ತಾ ಎಲ್ಲವನ್ನು ಕೂಡ ಒಂದು ಸಮಾನವಾದ ರೀತಿಯಲ್ಲಿ ಎಲ್ಲ ಕಡೆಗಳಿಗೆ ಗಮನ ಹರಿಸುವಂಥ ಪ್ರಯತ್ನದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕನಸು ತಮ್ಮ ಕೃಷಿ ಬದುಕಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಪ್ರಕಾಶ್ ರೈ ಅವರು ಕೂಡ ತಮ್ಮದೇ ಆದಂಥ ಒಂದು ತೋಟವನ್ನು, ಅಂದರೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ತಮ್ಮದೇ ಆದಂಥ ಒಂದು ಕೃಷಿ ತೋಟವನ್ನು ಹೊಂದಿದ್ದಾರೆ. ಅಲ್ಲಿ ನೈಸರ್ಗಿಕ ಕೃಷಿ ಎಲ್ಲವೂ ಕೂಡ ನೈಸರ್ಗಿಕ ಕೃಷಿಯ ವಿಧಾನದಲ್ಲಿ ಸ್ಥಳೀಯ ತರಕಾರಿ, ಹಣ್ಣು, ವಿಶೇಷವಾಗಿ ನೇರಳೆ, ಬಾರೆಹಣ್ಣು ಇಂಥ ಒಂದು ಹಣ್ಣುಗಳು ಕಡಿಮೆ ನೀರನ್ನು ಬಳಸಿ ಬೆಳೆಯುವಂಥ ಗಿಡಗಳನ್ನು ನೆಟ್ಟಿದ್ದಾರೆ. ನದಿ ತೀರದಲ್ಲಿದ್ದರೂ ಕೂಡ ತಮ್ಮದೇ ಆದಂಥ ಒಂದು ತಂತ್ರಜ್ಞಾನ, ಕಡಿಮೆ ನೀರನ್ನು ಬಳಸಿ ತಮ್ಮ ಕೃಷಿ ಕೆಲಸಗಳನ್ನು ಸಾಗಿಸ್ಕೊಳ್ತಾರೆ. ಮತ್ತು ಒಣಗಿದ ಸಾವಯವ ಕೃಷಿಗೋಸ್ಕರ ಒಣಗಿದ ಎಲೆ, ಕಬ್ಬಿನ ಜಲ್ಲೆಯಂತಹ ಇಂತಹ ಒಂದು ಕೆಲವೊಂದು ಕೊಳೆತು ಹೋಗುವಂತಹ ವಸ್ತುಗಳನ್ನು ತಮ್ಮ ಗಿಡಗಳಿಗೆ ಗೊಬ್ಬರವನ್ನಾಗಿ ಬಳಸುವಂತಹ ಕೆಲಸದಲ್ಲಿ ಕೂಡ ಅವರು ಪ್ರಕಾಶ್ ರೈ ಅವರು ತಮ್ಮ ತೋಟದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮೈಸೂರಿನ ತೋಟದಲ್ಲಿ ಬೇರೆ ಬೇರೆ ರೀತಿಯ ಸಾಕಷ್ಟು ದನ ಕರುಗಳಿಗೆ ಮೇವು ಆಗುವಂಥ ಗಿಡಗಳನ್ನು ಬೆಳೀತಾ ಇದ್ದಾರೆ. ಭತ್ತವನ್ನು ಬೆಳೀತಾ ಇದ್ದಾರೆ. ಮತ್ತು ಸುಧಾರಿತ ಪದ್ಧತಿ ಅಂದರೆ ಕಡಿಮೆ ನೀರನ್ನು ಬಳಸಿ ಬೆಳೆಯುವಂಥ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಒಂದು ರೀತಿ ಪ್ರಕೃತಿಯ ಸುಂದರ ತಾಣ ಅನ್ನುವ ಹಾಗೆ ತಮ್ಮ ಹೊಲ ಗಿಡಗಳನ್ನು ಇಟ್ಕೊಂಡಿದ್ದಾರೆ. ಇನ್ನು ನಟ ಧ್ರುವ ಸರ್ಜಾ ಅವರು ಕೂಡ ಹಾಗೆಯೇ ದೇವನಹಳ್ಳಿ ಹತ್ರ ತಮ್ಮದೇ ಆದಂಥ ಒಂದು ಫಾರ್ಮ್ ಹೌಸನ್ನು ಇಟ್ಕೊಂಡಿದ್ದಾರೆ. ಧ್ರುವ ಸರ್ಜಾ ಅವರಿಗೆ ಹಸುಗಳನ್ನು ಸಾಕೋದು ಅಂದರೆ ತುಂಬ ತುಂಬ ತುಂಬ ಪ್ರೀತಿ. ಹಾಗಾಗಿ ಬಹಳಷ್ಟು ದೇಶಿ ತಳಿಯ ಹಸುಗಳನ್ನು ಹೊಂದಿದ್ದಾರೆ. ಹಬ್ಬದ ಸಮಯದಲ್ಲಿ, ಬಿಡುವಿನ ಸಮಯದಲ್ಲಿ ಇಡೀ ದಿನ ತೋಟದಲ್ಲಿ ದನ ಕರುಗಳ ಜೊತೆಗೆ ಸಮಯವನ್ನು ಕಳೀತಾ ಇರ್ತಾರೆ.

ಇನ್ನು ನಮ್ಮ ನಟಿ ಶ್ರುತಿ ಅವರು ಕೂಡ ಬೆಂಗಳೂರಿನ ಹೊರಗಡೆ ಒಂದು ವಿಶೇಷವಾದಂಥ ಕೈತೋಟವನ್ನು ಹೊಂದಿದ್ದಾರೆ. ಒಂದು ತೋಟ ಅವ್ರಿಗೂ ಕೂಡ ಇದೆ, ಅದರಲ್ಲಿ ತರಕಾರಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ತಾವೇ ಬೆಳೆದಂಥ ತರಕಾರಿಯನ್ನು ಬಳಸೋದು ಅಥವಾ ಬೇರೆಯವ್ರಿಗೆ ಕೂಡ ಕೊಡೋದಕ್ಕೆ ಕೂಡ ಅವರು ತಮ್ಮ ತೋಟದಲ್ಲಿ ಸಾಕಷ್ಟು ತರಕಾರಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ, ಒಂದಷ್ಟು ಆಯುರ್ವೇದಿಕ ಗಿಡ ಮೂಲಿಕೆಗಳನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಶ್ರುತಿಯವರು ಕೂಡ ಹಾಗೆಯೇ ಬಿಡುವಿನ ಸಮಯದಲ್ಲಿ ಸಾಧ್ಯವಾದಷ್ಟು ತಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವೇ ತೊಡಗಿಸಿಕೊಂಡು ಸಮಯವನ್ನು ಕಳೀತಾರೆ. ನೆನಪಿರಲಿ, ಪ್ರೇಮ್ ಅವರು ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅವರ ಊರಿನಲ್ಲಿ ಅವರದ್ದೇ ಆದಂತಹ ಕೃಷಿ ಜಮೀನು, ಮೂಲತಃ ಅವರು ಕೃಷಿ ಕುಟುಂಬದಿಂದ ಬಂದವರಾಗಿರೋದ್ರಿಂದ ನಿರಂತರವಾಗಿ ಕೃಷಿಯಲ್ಲಿ ಸಕ್ರಿಯರಾಗಿರ್ತಾರೆ. ಅವರ ತೋಟದಲ್ಲಿ ಕಬ್ಬು, ಭತ್ತ, ತೆಂಗಿನ ಮರಗಳೆಲ್ಲವೂ ಕೂಡ ಇದ್ದು ಸಾಧ್ಯವಾದಾಗೆಲ್ಲ ಬಿಡುವಿದ್ದಾಗಲೆಲ್ಲ ಹಳ್ಳಿಗೆ ಹೋಗಿ ತಾವೇ ಗದ್ದೆಗೆ ಇಳಿದು ಕೆಲಸ ಮಾಡ್ತಾರೆ ನಟ ಪ್ರೇಮ್ ಅವರು. ಇನ್ನು ಹಿರಿಯ ನಟ ಜಗ್ಗೇಶ್ ಅವರು ಕೂಡ ಹಾಗೆಯೇ ತುಮಕೂರು ಅಲ್ಲಿ ಅವರದೇ ಆದಂಥ ಒಂದು ಪ್ರಕೃತಿಯ ಮಡಿಲಲ್ಲಿ, ವಿಶೇಷವಾಗಿ ಜಗ್ಗೇಶ್ ಅವರು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ತಮ್ಮ ತೋಟವನ್ನು ಅಭಿವೃದ್ಧಿಪಡಿಸಿದ್ದಾರೆ. ತೋಟದಲ್ಲಿ ಒಂದಷ್ಟು ಔಷಧೀಯ ಸಸ್ಯಗಳು, ಮಾವು, ತರಕಾರಿ, ಎಲ್ಲ ರೀತಿಯ ಗಿಡ ಮರಗಳಿಗೂ ಕೂಡ ಸಾವಯವ, ಯಾವುದೇ ರೀತಿಯ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಸಾವಯವ ಪದ್ಧತಿಯಲ್ಲಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ.

ಸುಮ್ಮನೆ ಸುಮ್ಮನೆ ಸುಮ್ಮನೆ ಇದ್ರೆ ಹೇಗೆ ಆಗುತ್ತೆ ಅಲ್ವಾ? ಸಿನಿಮಾ ಇಲ್ಲದೆ ಇದ್ದಾಗ ಕೃಷಿ ಮಾಡಬಹುದು ಅಂತಾನೆ ಕನ್ನಡದ ಸಾಕಷ್ಟು ನಟ ನಟಿಯರು ಕೃಷಿಯ ಕಡೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ. ಪಿಯುಸಿ ಚಿತ್ರದ ಸುಮ್ಮನೆ ಸುಮ್ಮನೆ ಹಾಡನ್ನ ನೀವು ಕೇಳಿದ್ರಿ. ರಾಜೇಶ್ ಮತ್ತು ನಂದಿತಾ ಅವರು ಧ್ವನಿಯಾಗಿದ್ರು. ಕವಿರಾಜ್ ಅವರ ರಚನೆಗೆ ಟಿ ರವಿರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದ ನಟ ನಟಿಯರ ಕೃಷಿ ಪ್ರೀತಿ ಈ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೇವೆ. ಕೃಷಿ ಇದ್ರೆ ಬದುಕು, ಹಸಿವಿಗೆ ಅನ್ನವನ್ನೇ ತಿನ್ನಬೇಕು, ಎಷ್ಟೇ ದುಡ್ಡಿದ್ರೂ ಕೂಡ ಚಿನ್ನವನ್ನ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಸಿನಿಮಾದವರು ಕೂಡ ಪೂರ್ತಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳದೇ ಇದ್ರು ಕೂಡ ರೈತರಾಗೋದು ಅಂದರೆ ಬೆಳೆಗಳನ್ನು ಬೆಳೆಯೋದು, ಬೆಳೆಯ ಮಾರಾಟ, ಕೃಷಿಯ ಸಮಸ್ಯೆಗಳನ್ನು ಅರಿತುಕೊಂಡಿದ್ದಾರೆ. ಯಾಕಂದರೆ ಅವ್ರದ್ದೇ ಆದಂಥ ಕೃಷಿ ಬದುಕು ಅವರಿಗಿದೆ. ನಮ್ಮ ಕನ್ನಡದ ನಟ ದಿಗಂತ್ ಅವರಂತೂ ಪ್ರಕೃತಿ ಪ್ರೇಮಿ. ಅವರ ಹುಟ್ಟೂರು ಮಲೆನಾಡಿನಲ್ಲಿ ನೈಸರ್ಗಿಕ ಪರಿಸರದ ಜೊತೆಗೆ ಅವರು ತಮ್ಮದೇ ಆದಂಥ ಒಂದು ನಂಟನ್ನು ಹೊಂದಿದ್ದಾರೆ, ಮತ್ತು ಅವರು ತಮ್ಮದೇ ಆದಂಥ ಒಂದು ತೋಟವನ್ನು ಕೂಡ ಹೊಂದಿದ್ದಾರೆ. ಚಿತ್ರರಂಗದ ಈ ಒಂದು ಏರಿಳಿತಗಳಲ್ಲಿ ಅವಕಾಶಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ತಮ್ಮ ಊರು ಸಾಗರದ ಕಡೆಗೆ ಹೋಗಿ ಕೃಷಿಯಲ್ಲೇ ತೊಡಗಿಸ್ಕೊಳ್ಬೇಕು ಅಂತಲೂ ಕೂಡ ಒಂದ್ಸಲ ಅವರು ಯೋಚನೆ ಮಾಡಿದ್ರಂತೆ. ಅಂದರೆ ಪ್ರಕೃತಿ ಮತ್ತು ಹಳ್ಳಿಯ ಜೀವನಕ್ಕೆ ಹತ್ತಿರವಾಗಿರುವಂಥ ಕೃಷಿ ಅಂದರೆ ಬಹಳ ಸುರಕ್ಷಿತ, ಒಂದು ರೀತಿ ನೆಮ್ಮದಿಯ ಬದುಕು ಕೃಷಿಯಲ್ಲಿದೆ ಅನ್ನೋದು ದಿಗಂತ್ ಅವರ ಅಭಿಪ್ರಾಯ. ಹಾಗೇನೆ ಅವರು ತಮ್ಮ ಮಲೆನಾಡಿನ ಮಡಿಲಿನ ಆ ಹೊಲದಲ್ಲಿ ಅವರು ಕಾಫಿ, ಕಾಳುಮೆಣಸು, ಅಡಿಕೆ ಈ ರೀತಿಯ ಒಂದಷ್ಟು ಕೃಷಿ ವಿಧಾನಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ.

ತಾಜ್ ಮಹಲ್ ಚಿತ್ರಕ್ಕಾಗಿ ಆರ್ ಚಂದ್ರು ಅವರು ಬರೆದ ಗೀತೆಗೆ ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆ ಇತ್ತು. ಕುನಾಲ್ ಗಾಂಜಾವಾಲ ಅವರು ಹಾಡಿಗೆ ದನಿಯಾಗಿದ್ದರು. 4:46:36 ಸಮಯ ಆಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ ಪರಿಮಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪರಿಮಳ ಕಾರ್ಯಕ್ರಮದಲ್ಲಿ ನಟ ನಟಿಯರ ಕೃಷಿ ಬದುಕಿನ ಬಗ್ಗೆ ಒಂದಿಷ್ಟು ವಿಚಾರಗಳ ಜೊತೆಗೆ ನಮ್ಮ ಸಮಯ ಸಾಗ್ತಾ ಇದೆ. ನಿಜ, ಕೃಷಿ ಅಂದರೆ ನೆಲ ಜಲ ಮಣ್ಣು ನೀರಿನ ಜೊತೆಗಿನ ಸೆಣಸಾಟ. ಹದ ನೋಡಿ ಬಿತ್ತಬೇಕು, ಗಾಳಿ ಬಂದಾಗ ತೋರಬೇಕು, ಕಾಲಕಾಲಕ್ಕೆ ಗೊಬ್ಬರ ಹಾಕಬೇಕು, ಫಸಲು ಬಂದಾಗ ಕಟಾವು ಮಾಡಬೇಕು, ಬೆಲೆ ಇದ್ದಾಗ ಮಾರಬೇಕು. ಕೆಲವೊಮ್ಮೆ ಲಾಭ, ಕೆಲವೊಮ್ಮೆ ನಷ್ಟ. ಇಂತಹ ಕೃಷಿಗೆ ನಟ ನಟಿಯರು ಮುಂದಾಗಿರುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಕನ್ನಡ ಚಿತ್ರರಂಗ ಹಾಗೆ ಕೃಷಿ ಬದುಕು ಎರಡೂ ಕೂಡ ಫಲವತ್ತಾಗಿ ಸಾಗಲಿ ಅನ್ನುವ ಒಂದು ಒಳ್ಳೆಯ ಉದ್ದೇಶದ ಜೊತೆಗೆ ಈ ದಿನದ ನಮ್ಮ ಈ ಪರಿಮಳ ಕಾರ್ಯಕ್ರಮದ ಈ ಮಾತುಕತೆಯನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಗೋವಿಂದರೆಡ್ಡಿ ಸವದತ್ತಿಯಿಂದ ಬೆಳಗಾವಿ ಇಲ್ಲಿಂದ ಹೇಳ್ತಾ ಇದ್ರೆ ನಟ ನಟಿಯರ ಕೃಷಿ ಪ್ರೀತಿಯ ಮಾಹಿತಿ ಚೆನ್ನಾಗಿತ್ತು. ಆದರೆ ಎಷ್ಟು ಎಕರೆ ಎಷ್ಟು ತೋಟ ಇದೆ ಅಂತ ಹೇಳಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದಿರಿ. ಎಷ್ಟು ಎಕರೆ ಎಷ್ಟು ಏನು ಎತ್ತ ಅಂತ ನಾವು ಹೇಳಬಹುದು, ಆದರೆ ಅದು ಮುಖ್ಯ ಅಲ್ಲ. ಒಟ್ಟಾರೆ ಅವರಿಗೆ ಕೃಷಿ ಆಸಕ್ತಿ ಇದೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅಶ್ವಥ್ ನಾರಾಯಣ ಚಲಘಟದಿಂದ ಎಲ್ಲ ನಾಯಕ ನಟರು ಸಿನಿಮಾದಿಂದ ಮೇಲೆ ಕೇರಿದವರೇ. ಆದರೆ ನಾಯಕ ನಟರಾದವರು ಸಿನಿಮಾ ಮಂದಿರಗಳನ್ನು ಕಟ್ಟಿಸ್ಲಿಲ್ಲ. ಅವರು ಸಿನಿಮಾ ಹೊಡೋದಕ್ಕೆ ಸಿನಿಮಾ ಮಂದಿರ ಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ. ನಿಜಾನೇ, ಆದರೆ ಅವರು ಅದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸಿಲ್ಲ. ಇನ್ನು ಬಾಗಲಕೋಟೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ್ ಗುಮಟಿ ಪರಿಮಳ ಕಾರ್ಯಕ್ರಮ ಚೆನ್ನಾಗಿದೆ, ನಟ ನಟಿಯರ ತೋಟದ ಮಾಹಿತಿ ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರೆ ಶಾಂತಾಚಾರ ಬಡಿಗೇರ ಇವರು ಕೂಡ ಹೇಳ್ತಾ ಇದ್ದಾರೆ. ಚಿತ್ರರಂಗದ ನಟಿಯರ ಅಭಿನಯ ಕ್ಷೇತ್ರದಲ್ಲಿ ಚಾಪು ಮೂಡಿಸಿದ್ರು ಕೂಡ ಕೃಷಿಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಸಾವಯವ ಸಮಗ್ರ ಕೃಷಿ ಪದ್ಧತಿಯನ್ನು ಮೂಡಿಸ್ಕೊಂಡಿರೋದು ನಿಜವಾಗ್ಲೂ ಖುಷಿಯಾಗತ್ತೆ ಅಂತ ಹೇಳ್ತಾರೆ. ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ, ನಾನು ತೋಟದಲ್ಲೇ ಕೆಲಸ ಮಾಡ್ತಾ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ. ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಲೀಲಾವತಿ ಮತ್ತು ಅವ್ರ ಮಗ ವಿನೋದ್ ರಾಜ್ ಅವರು ಕೊರೋನಾಕ್ಕಿಂತಲೇ ವ್ಯವಸಾಯವನ್ನು ಮಾಡಿದರು ಅಂತ ಹೇಳಿದರೆ, ಹೌದು ನಿಜ. ಎಲ್ಲರೂ ಹಾಗಲ್ಲ, ಕೆಲವರು ಮೊದಲಿಂದನೂ, ನಾ ಹೇಳಿದ್ನಲ್ಲ ಅಪ್ಪ ತಾತ ಮುತ್ತಾತರ ಕಾಲದಿಂದ ಕೆಲವರು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರೆ, ಇನ್ನು ಕೆಲವರು ತಮ್ಮದೇ ಆದಂಥ ಒಂದು ಜಮೀನನ್ನು ಪಡ್ಕೊಂಡು ಅದರಲ್ಲಿ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಬೆಳಗಿನಿಂದ ಇಲ್ಲಿವರೆಗೂ ಶನಿವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಟಾಟಾ ಬಾಬಾಯ್, ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಸಿಗೋಣ. ಈಗ ಒಂದು ಹಾಡು ಬರ್ತಾ ಇದೆ. ಈ ಹಾಡು ನಮಗೆಲ್ಲ ಗೊತ್ತಿರುವ ಹಾಗೆ ಮುಂಗಾರು ಮಳೆ ಅಲ್ಲ, ಗಾಳಿಪಟ ಚಿತ್ರದ ಹಾಡು. ಚಿತ್ರ ಅವರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ ಅವರು ಬರೆದಿರುವ ಈ ಗೀತೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಪರಿಮಳ ಮುಕ್ತ ಮಾತು ಕಾರ್ಯಕ್ರಮವನ್ನ ಆಲಿಸಿದಿರಿ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪತ್ರ ಇಂದು ರಾಜ್ಯಪಾಲರಿಗೆ ರವಾನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ, ಕಟ್ಟಡ ಅವಶೇಷ ಮತ್ತಿತರ ತ್ಯಾಜ್ಯ ಸುರಿಯುವವರ ವಿರುದ್ಧ ಕಠಿಣ ಕ್ರಮ, ಜಿಪಿಎಸ್ ಆಧಾರಿತ ಕ್ಯಾಮೆರಾಗಳಲ್ಲಿ ನಿಯಮ ಉಲ್ಲಂಘನೆಗಳ ದೃಶ್ಯ ದಾಖಲು. ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೂತನ ಭವನದ ನಿರ್ಮಾಣ ಕಾಮಗಾರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ ಜಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಭಿಮತ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದಲ್ಲಿನ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಂದ ಲೋಕಾರ್ಪಣೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ, ಜಿಪಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ. ಇಂದು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮದಿನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ದೇಶಾದ್ಯಂತ 340 ನಗರಗಳ 1,300 ಕೇಂದ್ರಗಳಲ್ಲಿ ನಾಳೆ ನೀಟ್ ಸ್ನಾತಕೋತ್ತರ ಪರೀಕ್ಷೆ, 2,73,00,000 ಹೆಚ್ಚು ವೈದ್ಯಕೀಯ ಪದವೀಧರರು ಪರೀಕ್ಷೆಗೆ ನೋಂದಣಿ. ಉಕ್ರೇನ್ ರಾಜಧಾನಿ ಖೈರ್ ಸಮೀಪ ರಷ್ಯಾ ದಾಳಿ, ಕನಿಷ್ಠ 27 ಮಂದಿ ಸಾವು, ಸುಮಾರು 50 ವಸತಿ ಕಟ್ಟಡಗಳಿಗೆ ಹಾನಿ. ದುಲೀಪ್ ಟ್ರೋಫಿ ಕ್ರಿಕೆಟ್ ಸೆಮಿಫೈನಲ್ ಪಂದ್ಯದಲ್ಲಿ ಪೂರ್ವ ವಲಯ ತಂಡವು ಮಧ್ಯ ವಲಯ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಉತ್ತರ ವಲಯ ತಂಡ ಹಾಗೂ ದಕ್ಷಿಣ ವಲಯ ತಂಡದ ನಡುವೆ ಹಣಾಹಣಿ ನಡೆಯಲಿದೆ. ನಾಳೆ ಎರಡೂ ತಂಡಗಳು ಕಣಕ್ಕಿಳಿಯಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮೊದಲಿಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನ ನೋಡೋಣ. ಇಂದು ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳ್ತೀರಿ. ನಂತರ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಇನ್ನು 6:02 ಸೇಫ್ ಡ್ರೈವ್ ಎರಡನೇ ಭಾಗದಲ್ಲಿ ಕೇಳಿ ಗಾನ ಬಜಾನ. ಇನ್ನು 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರವನ್ನು ಆಲಿಸುವಿರಿ. ಆನಂತರ 7:22 ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಬಸವರಾಜ್ ಸಾದರ್ ನಿರ್ಮಾಣ, ಎಂ ಶಿವರಾಮ್. ಇನ್ನು ರಾತ್ರಿ 8:02 ಜೀವನ ಜ್ಯೋತಿ ಚಿತ್ರದ ಧ್ವನಿಪಥವನ್ನ ಆಲಿಸಿ. 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮ ಹೀಗಿವೆ: 6:02 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆ, ತದನಂತರ ದಿನವಿಶೇಷಗಳನ್ನ ನೋಡೋಣ ಚಿತ್ರಗೀತೆಗಳೊಂದಿಗೆ. ಇನ್ನು 9:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತದೆ. ಇನ್ನು 10:02 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆನಂತರ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ

ಮನದ ಮಾತು ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರೇಖಾ ಎಲ್ ನಾಯ್ಕರ್, ನಿರ್ಮಾಣ ಆಶಾ ತಿಮ್ಮಪ್ಪಗೌಡ, ಓದುವವರು ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಇನ್ನು ನಾಳೆ ಮಧ್ಯಾಹ್ನ 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. ಇನ್ನು ನಾಳೆ ಮಧ್ಯಾಹ್ನ 1:20 ಭಾನುವಾರದ ವಿಶೇಷ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಇರುತ್ತದೆ. ಇನ್ನು 2:40 ಒಂದೇ ಚಿತ್ರದ ಹಾಡುಗಳನ್ನು ಕೇಳುವ ಸಮಯ, ಅದು ಚಿತ್ರತಾನ ಕಾರ್ಯಕ್ರಮ. ಇನ್ನು 3:00 ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಆ ನಂತರ 4:00-5:00 ಪರಿಮಳ ಮುಕ್ತ ಮಾತು ಕಾರ್ಯಕ್ರಮ ಇರುತ್ತದೆ. ಇನ್ನು ನಮ್ಮ ಸಂಜೆಯ ಪ್ರಸಾರದಲ್ಲಿ ಎಂದಿನಂತೆ ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ, ಆನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇನ್ನು 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಪ್ರಸಾರವಾಗಲಿದ್ದು, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ 6:02 ಸೇಫ್ ಡ್ರೈವ್ ಗಾನಾ ಭಜನದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರವಾಗಲಿದೆ. ಇನ್ನು 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಇನ್ನೂ 8 ಗಂಟೆಯಿಂದ 9 ಗಂಟೆಯವರೆಗೆ ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡಂತಹ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಇರುತ್ತದೆ.

ಇನ್ನು 9:15 ಕಾರ್ಯಕ್ರಮ ಹಿಂದಿ ಮೆಲೋಡೀಸ್ ಕೇಳುವಿರಿ. ಇನ್ನು 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳೊಂದಿಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರಗಳನ್ನು ಎಂದಿನಂತೆ ನಿಗದಿತ ಸಮಯದಲ್ಲಿ ಕೇಳುವಿರಿ. ಇದಾಗಿತ್ತು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಿಮಗೆಲ್ಲ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಇಳಿ ಸಂಜೆಯ ಹೊತ್ತಿನಲ್ಲಿ ಸುಮಧುರ ಹಳೆಯ ಕನ್ನಡ ಗೀತೆಗಳನ್ನು ಕೇಳ್ತಾ ಸಾಗೋಣ. ಈಗ ಮೊದಲಿಗೆ ಕೇಳಿ ರಂಗನಾಯಕಿ ಚಿತ್ರದ ಗೀತೆಯನ್ನು ಜಯಚಂದ್ರನ್ ಹಾಗೆಯೇ SP ಶೈಲಜಾ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
2: ಆತ್ಮೀಯ ಕೇಳುಗರೆ, ಸಮಯ 5:15 ಆಗ್ತಾ ಇದೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಾವು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಕೇಳೋಣ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೆಯೇ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಜೀವದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಈಗ ಕೇಳಿದಂತಹ ಗೀತೆ ಸುಪ್ರಭಾತ ಚಿತ್ರದ್ದಾಗಿತ್ತು. ಈ ಒಂದು ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರು ಧ್ವನಿಯಾಗಿದ್ದರು. ಇನ್ನು ಈ ಒಂದು ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಈಗ ಕೇಳಿ ಹೊಂಬಿಸಿಲು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ಈಗ ಕೇಳೋಣ ಒಂದು ಮುತ್ತಿನ ಕತೆ. ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಕೇಳೋಣ ನನ್ನ ತಮ್ಮ ಚಿತ್ರದ ಗೀತೆಯನ್ನು. ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಘಂಟಶಾಲ ಅವರ ಸಂಗೀತವಿದೆ.

ಈಗ ಕೇಳಿ ಭೂಪತಿ ರಂಗ ಚಿತ್ರದ ಗೀತೆಯನ್ನ. ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಸಾಧ್ಯವಾದ ಜೀವನ ನೀರಸ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದರಂತೆ ಒಂದು ಅದ್ಭುತ ಗೀತೆನ ಕೇಳ್ಕೊಂಡು ಬಂದರೆ ಈಗ ಕೇಳಿ ಬಲೆ ಕಿಲಾಡಿ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೆ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳಿದರೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಅದರಲ್ಲೂ ಹಳೆಯ ಚಿತ್ರಗೀತೆಗಳಿವೆಲ್ಲ. ಈಗ ಕೇಳೋಣ ರಂಗಮಹಲ್ ರಹಸ್ಯ ಚಿತ್ರದ ಗೀತೆಯನ್ನು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಇದುವರೆಗೂ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈಗ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆ ದೇವರ ಮಕ್ಕಳು ಚಿತ್ರದ್ದು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ವಿಜಯ ನರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುತ್ತಿರುವ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ವಿಶೇಷ ಚೇತನರಿಗೆ ಅನುಕಂಪದ ಅಗತ್ಯವಿಲ್ಲ, ಬದಲಿಗೆ ಸ್ವಾಭಿಮಾನದ

ಇಂದ ಬದುಕು ಕಟ್ಟಿಕೊಳ್ಳುವುದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು. ಇದಕ್ಕಾಗಿ ಪ್ರತಿಯೊಬ್ಬರಿಗೂ ಹೊಣೆಗಾರಿಕೆ ಅಗತ್ಯ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ವಿಶೇಷ ಚೇತನರಿಗೆ ವಿವಿಧ ಉಪಕರಣಗಳನ್ನು ವಿತರಿಸಿ ಅವರು ಮಾತನಾಡಿದರು. ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ಉಗ್ರಾಣ ನಿಗಮ ಈ ಹಂಗಾಮಿನ ಎರಡನೇ ಆನಿಯನ್ ಎಕ್ಸ್ಪ್ರೆಸ್ ರೈಲನ್ನು ಮಹಾರಾಷ್ಟದ ನಾಸಿಕ್ನಿಂದ ತಮಿಳುನಾಡಿನ ಚೆನ್ನೈಗೆ ಯಶಸ್ವಿಯಾಗಿ ಕಳುಹಿಸಿದೆ. ಈ ಕ್ರಮವು ಪೂರೈಕೆ ಸರಪಳಿಯನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ವಿವಿಧ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಸಕಾಲದಲ್ಲಿ ಲಭ್ಯವಾಗುವಂತೆ ಮಾಡಲಿದೆ ಎಂದು ನಿಗಮ ತಿಳಿಸಿದೆ. ನೇಪಾಳದಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 616ಕ್ಕೆ ಏರಿಕೆಯಾಗಿದ್ದು ನೂರಾರು ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಚೀನಾದಿಂದ 149 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿ ನೇಪಾಳಕ್ಕೆ ಆಗಮಿಸಿದ್ದಾರೆ. ಇನ್ನೂ 320 ಮಂದಿ ನಾಪತ್ತೆಯಾಗಿದ್ದಾರೆ, ಇಲ್ಲವೇ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಜವಳಿ ಸಂಶೋಧನಾ ಸಂಘಗಳ ಸಮನ್ವಯ ಸಮಿತಿಯ ಎರಡನೇ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಜವಳಿ ಸಂಶೋಧನಾ ವ್ಯವಸ್ಥೆಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 6:04. ಇನ್ನೀಗ ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನಾ.

ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ವಿಶೇಷವಾಗಿ ನಮಗೆಲ್ಲ ಗೊತ್ತಿರುತ್ತೆ ನಮ್ಮ ನೆನಪುಗಳನ್ನು ಕಾಡುವಂತಹ ಹಾಡುಗಳು, ಆ ಒಂದು ವಿಷಯದ ಕುರಿತಾಗಿ ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಆತ್ಮೀಯ ಕೇಳುಗರೆ, ಸಂಗೀತಕ್ಕೆ ಕಾಲನ ಹಿಂದೆ ಸರಿಸುವಂತಹ ಅದ್ಭುತ ಶಕ್ತಿ ಇದೆ. ಯಾವುದೋ ಒಂದು ಹಳೆಯ ಸಿನಿಮಾ ಹಾಡು ಕಿವಿಗೆ ಬಿದ್ದರೆ ಸಾಕು, ನಮ್ಮ ಮನಸ್ಸು ತಕ್ಷಣ ಕಳೆದು ಹೋದಂತಹ ಆ ಕ್ಷಣಗಳತ್ತ ಜಾರಿ ಬಿಡುತ್ತೆ. ಬಾಲ್ಯದ ಆಟಗಳು, ಕಾಲೇಜ್ ಗಲಾಟೆ ಇರ್ಬೋದು, ಮೊದಲ ಪ್ರೀತಿಯ ಸಿಹಿ ಕಹಿ ನೆನಪುಗಳು, ಹಾಗೆಯೇ ಅಮ್ಮನ ಮಮತೆ ಇರ್ಬೋದು, ಹೀಗೆ ಪ್ರತಿಯೊಂದು ಭಾವನೆಗೂ ಕನ್ನಡ ಚಿತ್ರರಂಗದ ಹಾಡುಗಳು ಅಪೂರ್ವ ದನಿಯಾಗಿವೆ ಅಂತಲೇ ಹೇಳ್ಬೋದು. ಅಂತಹ ಹಾಡುಗಳ ಕುರಿತಾಗಿ ಇವತ್ತು ಮಾತಾಡ್ತಾ ಸಾಗೋಣ. ಅದಕ್ಕೂ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಬನ್ನಿ. ರ್ಯಾಂಬೋ 2 ಚಿತ್ರದ ಗೀತೆ ಇದು.

ರವೀಂದ್ರ ಶ್ರೀಗೌರಿ ಅವರ ಅವರು ಹಾಗೆಯೇ ಶಮಿತಾ ಮಲ್ನಾಡ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಶಿವು ಬಾಗೇರಿ ಅವರ ಸಾಹಿತ್ಯ ಹಾಗೆಯೇ ಅರ್ಜುನ್ ಜನ್ಯ ಅವರ ಸಂಗೀತ.

ಹೌದು, ಚುಟು ಚುಟು ಅಂತಿದೆ, ಚುಮ್ಮು ಚುಮ್ಮು ಆಗ್ತಿದೆ ಈ ಒಂದು ಗೀತೆಯನ್ನು ಕೇಳಿದ್ರೆ ಈಗ. ಹಾಗೆ ನಾನು ಹೇಳ್ತಾ ಇದ್ದೆ ನೆನಪುಗಳನ್ನು ಕಾಡುವ ಹಾಡುಗಳ ಕುರಿತಾಗಿ, ಎದೆಯಾಳಕ್ಕೆ ಇಳಿಯುವಂತಹ ಲವ್ ಸಾಂಗ್ಸ್ಗಳ ಕುರಿತು, ವಿಶೇಷವಾಗಿ ಮುಂಗಾರು ಮಳೆಯ ಅನಿಸುತ್ತಿದೆ ಯಾಕೋ ಇಂದು, ಹಾಗೆ ಮಿಲನ ಚಿತ್ರದ ನಿನ್ನಿಂದಲೇ ಹಾಡುಗಳು ಪ್ಲೇ ಆದವು ಅಂದರೆ ತಕ್ಷಣ ಮನಸ್ಸು ನಮಗೆ ಗೊತ್ತಿಲ್ಲದೆ ಒಂದು ಮೊದಲ ಪ್ರೀತಿಯ ನೆನಪುಗಳಿಗೆ ಜಾರುತ್ತೆ. ಸಣ್ಣ ಸಣ್ಣ ನೋಟ, ಆ ಗುಪ್ತ ಪ್ರೀತಿ, ಜೊತೆಗೆ ಕಳೆದಂತಹ ಆ ಒಂದು

ಕ್ಷಣಗಳಿರ್ತಾವಲ್ಲ ಅವೆಲ್ಲ ಕಣ್ಣ ಮುಂದೆ ಬಂದು ಹೋದ ಹಾಗಾಗತ್ತೆ. ಇನ್ನು ಎದೆಯಲ್ಲಿ ಸಣ್ಣ ನಡುಕ ಶುರುವಾಗ್ಬಿಡುತ್ತೆ. ಅಂತಹ ಅದ್ಭುತ ಗೀತೆಗಳವು. ಈಗ ಕೇಳಿ ಮಿಲನಾ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೆಯೇ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ರಾಬರ್ಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪ್ರೇಮಿಯ ತನ್ನ ಒಬ್ಬ ಹುಡುಗಿ ತನ್ನ ಹುಡುಗನಿಗೆ ಹೇಗೆ ಒಪ್ಪಿಸ್ತಾಳೆ ಅನ್ನೋದನ್ನು ಅದ್ಭುತವಾಗಿ ಕಟ್ಕೊಟ್ಟಿತ್ತು ಈ ಒಂದು ಗೀತೆ. ಈಗ ನಾನು ನೆನಪುಗಳನ್ನು ಕಾಡುವ ಹಾಡುಗಳ ಕುರಿತಾಗಿ ಮಾತಾಡ್ತಿದ್ದೆ. ವಿಶೇಷವಾಗಿ ನಮ್ಮ ಕಾಲೇಜ್ ಗೆಳೆತನ ಇರ್ಬೋದು, ಆ ಒಂದು ಗಲಾಟೆ ದಿನಗಳು. ಹೌದು, ಕಿರಿಕ್ ಪಾರ್ಟಿಯ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಇರ್ಬೋದು, ಅಥವಾ ನೆನಪಿರಲಿ ಸಾಂಗ್ ಇರಬಹುದು, ಹಾಗೆಯೇ ಕಾಲೇಜ್ ಡೇಸ್ ಚಿತ್ರದ ಗೀತೆಗಳು ಕಣ್ಣು ಮುಂದೆ ತಕ್ಷಣ ಬಂದು ನಿಲ್ತವೆ. ಕಾಲೇಜು ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಜಾಲಿ ಡೇಸ್ ಚಿತ್ರ. ಆ ಒಂದು ಪೂರ್ತಿ ಆ ಒಂದು ಚಿತ್ರ ಕಾಲೇಜು ದಿನಗಳ ಕುರಿತಾಗಿಯೇ ಕಟ್ಕೊಡಲಾಗಿದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಆ ಸಿನಿಮಾ ಕೂಡ. ಅಂದರೆ ಗೆಳೆತನ, ಕಾಲೇಜು ಗೆಳೆತನ ಹೇಗಿರುತ್ತೆ, ಅಲ್ಲಿಯ ಆಟೋಪಗಳು, ಅದರ ಜೊತೆ ಹೇಗೆ ನಾವು ಇರ್ತೀವಿ ಕಾಲೇಜಲ್ಲಿ ಅನ್ನೋದ್ರ ಕುರಿತಾಗಿ ಈ ಒಂದು ಚಿತ್ರ ತುಂಬ ಚೆನ್ನಾಗಿ ಕಟ್ಕೊಂಡಿತ್ತು. ಹಾಗೆ ಆ ಒಂದು ಸಮಯದಲ್ಲಿ ಸ್ನೇಹಿತರ ಜೊತೆ ನಾವು ಕೂತು ಕುಡಿಯುವಂತಹ ಟೀ, ಹರಟೆ ಇರ್ಬೋದು, ರಂಪಾಟ, ಲಾಸ್ಟ್ ಬೆಂಚ್ನಲ್ಲಿ ಕುಳಿತು ಗಲಾಟೆ ಮಾಡೋದು, ಪ್ರತಿಯೊಂದು

ಅದೊಂದು ಗೋಲ್ಡನ್ ಡೇಸ್. ಈ ಒಂದು ಗೋಲ್ಡನ್ ಡೇಸ್ ಅನ್ನ ನೆನಪಿಸುವಂತಹ ಗೀತೆಯನ್ನು ಈಗ ಕೇಳಿ. ಜಾಲಿ ಡೇಸ್ ಚಿತ್ರದ್ದು, ನರೇಶ್ ಅಯ್ಯರ್ ಹಾಗೆಯೇ ಮಿಕ್ಕಿ ಜೆ ಮೇಯರ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ಮಿಕ್ಕಿ ಜೆ ಮೇಯರ್ ಅವರದ್ದೇ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳಕರೆ, ಈಗ ನೀವು ಕೇಳಿದಂತಹ ಗೀತೆ ಕದ್ದು ಮುಚ್ಚಿ ಚಿತ್ರದಾಗಿತ್ತು. ಟಿಪ್ಪು ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ರು. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇತ್ತು. ಆತ್ಮೀಯ ಕೇಳಿದ್ರೆ, ನಾವು ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿದ್ದೀವಿ. ನಾನು ಮಾತಾಡ್ತಾ ಇದ್ದೆ ನೆನಪುಗಳನ್ನು ಕಾಡುವ ಹಾಡುಗಳ ಕುರಿತಾಗಿ. ಹೌದು, ನೆನಪುಗಳನ್ನು ಸದಾ ಕಾಡುತ್ತವೆ ಹಾಡುಗಳು. ಅದರಲ್ಲೂ ವಿಶೇಷವಾಗಿ ವಿರಹದ ನೋವಿಗೆ ದನಿಯಾಗುವಂತಹ ಮೆಲೋಡಿಗಳಿದಾವಲ್ಲ, ನಿಜಕ್ಕೂ ಅದ್ಭುತ. ಪ್ರೀತಿಯಲ್ಲಿ ಪೆಟ್ಟು ತಿಂದಾಗ ಅಥವಾ ಪ್ರೀತಿ ಮಾಡಿದವರು ದೂರ ಆದಾಗ, ಎರಡು ಕನಸು ಚಿತ್ರದ ಪೂಜಿಸಲೆಂದೇ ಹೂಗಳ ತಂದರೆ, ಅಂದರೆ ದೇವರ ಮೇಲೆ ಆ ಒಂದು ಭಕ್ತಿ ಹೆಚ್ಚಾಗುತ್ತೆ ಆ ಸಮಯದಲ್ಲಿ ಕೆಲವರಿಗೆ. ಇನ್ನು ಕೆಲವರಿಗೆ ಸಿದ್ಧಾರ್ಥ ಚಿತ್ರದಲ್ಲಿ ನನ್ನ ಒಂದು ಹಾಡಿದೆ ನಿನ್ನ ನೆನಪೆ ಅನ್ನುವಂಥದ್ದು, ಆ ಒಂದು ಗೀತೆ ಅದ್ಭುತವಾಗಿ ಮೂಡಿಬಂದಿದೆ. ಆ ವಿರಹದ ನೋವು ಇರುವವರಿಗೆ ಆ ಗೀತೆ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ, ಅಂದರೆ ತುಂಬ ಸೂಟಬಲ್ ಆಗಿ ಕನ್ನಡಿ ಹಿಡಿಯುತ್ತೆ ಅಂತ ಹೇಳ್ಬೋದು. ಈ ಥರದ ಹಾಡುಗಳಿದಾವಲ್ಲ, ಪಕ್ಕ ಮುಲಾಮ್ ಅಂತಲೇ ಹೇಳ್ಬೋದು ಈ ರೀತಿ ವಿರಹದ ವೇದನೆಯಲ್ಲಿ ಇದ್ದವರಿಗೆ. ಈ ಒಂದು ಗೀತೆಗಳೇನಿದ್ದಾವೆ, ಇವು ಸಾಹಿತ್ಯದ ಒಂದೊಂದು ಸಾಲು ಕೂಡ ನಮ್ಮ ಒಳಗಿನ ಏನು ನೋವಿರುತ್ತೆ ಅದಕ್ಕೆ ಅಚ್ಚುಕಟ್ಟಾಗಿ ಪ್ರತಿಬಿಂಬದಂತೆ ಕಂಡು ಬರ್ತವೆ. ಅಂತಹದ್ದೇ ಒಂದು ಗೀತೆ ಸಿದ್ಧಾರ್ಥ ಚಿತ್ರದ್ದು, ಸೋನು ನಿಗಮ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇದ್ದಂತಹ ಗೀತೆ ಇದಾಗಿತ್ತು. ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮದಲ್ಲಿ ನೆನಪುಗಳನ್ನು ಕಾಡುವ ಹಾಡುಗಳ ಕುರಿತಾಗಿ ಮಾತಾಡ್ತಾ ಸಾಗ್ತಾ ಇದ್ವಿ. ಮಾತಾಡ್ತಾ ಸಾಗೋಣ, ಆದರೆ ಅದಕ್ಕೂ ಮುಂಚೆ ಪ್ರದೇಶ ಸಮಾಚಾರ ಪ್ರಸಾರ ಆಗುತ್ತೆ 6:40. ಆ ನಂತರ ನೆನಪುಗಳನ್ನು ಕಾಡುವ ಹಾಡುಗಳ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆ.

0: ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಉಪರಾಷ್ಟಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ ಹಾಗೂ ಅಭಿವೃದ್ದಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿ ವಿನಾಯಿತಿ ಘೋಷಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಮುನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಕಾಮನ್ವೆಲ್ತ್ ಗೇಮ್ಸ್ನ ಆಯ್ದ ಕ್ರೀಡಾ ಸ್ಪರ್ಧೆಗಳನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು 2 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊದಲ ಸಮಿತಿಯಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ದಿ ಆಯುಕ್ತರು ಸೇರಿದಂತೆ 6 ಸದಸ್ಯರು ಇರಲಿದ್ದಾರೆ. ಈ ಸಮಿತಿಯು ಮೋಡ ಬಿತ್ತನೆ ಕಾರ್ಯಕ್ರಮದ ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲಿದೆ. 2 ಸಮಿತಿಯು ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿಯಾಗಿದ್ದು ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ತಾಂತ್ರಿಕ ನೆರವು, ಮಾರ್ಗದರ್ಶನ ಹಾಗೂ ಶಿಫಾರಸುಗಳನ್ನು ನೀಡಲಿದೆ. ಇದರಲ್ಲಿ ಕೆಎಸ್ಎನ್ಡಿಎಂಸಿ ನಿರ್ದೇಶಕರು ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು 8 ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಇರಲಿದ್ದಾರೆ. ಮೋಡ ಬಿತ್ತನೆ ಕಾರ್ಯಕ್ರಮಕ್ಕಾಗಿ ಜಿಎಸ್ಟಿ ಹೊರತುಪಡಿಸಿ 28,52,00,000 ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 31,51,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯು ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯಗಳೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ನಾಗೇಂದ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿನ ಬರ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳನ್ನು ಪರಿಹರಿಸುವುದಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹಿತಾಸಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅಭಿಪ್ರಾಯಪಟ್ಟಿದ್ದಾರೆ.

ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಟೆಂಡರ್ ಅಥವಾ ವರ್ಗಾವಣೆಗೆ ಸಚಿವ ಸಂಪುಟದ ಅನುಮೋದನೆಯ ಅಗತ್ಯವಿದೆ. ಅಂತಹುದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 50-60 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರ ಹಾಜರಾತಿಯನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಗುಣಮಟ್ಟ ಹಾಗೂ ಮಾನದಂಡಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ರೀತಿಯ ಅನಗತ್ಯ ಒತ್ತಡ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಸಂಸದರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ವರದಿಯನ್ನು ತಿರಸ್ಕರಿಸುವ ಸ್ಪಷ್ಟ ನಿಲುವು ತೆಗೆದುಕೊಂಡಿದ್ದು ಜಾರಿಗೆ ಅವಕಾಶ ನೀಡುವುದಿಲ್ಲ. ಮಲೆನಾಡಿನ ರೈತರು ಹಾಗೂ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 181 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಒಬ್ಬ ವಿದ್ಯಾರ್ಥಿ 99ಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಎಂದು ತಿಳಿಸಿದ್ದಾರೆ. ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಶಾಲೆ ಮುಖ್ಯವಲ್ಲ, ಪರಿಶ್ರಮವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
4: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
3: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಹಲೋ ಯಾರು? ರಜನಿಕಾಂತ. ಏನಪ್ಪ ಜನ ಇದೆಯಾ? ಓ ನಿಮಿಷ ಇರೋಮರಿ. ಹಲೋ
1: ನಮಸ್ಕಾರ, ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.
2: ಸಮಯ ಆಗ್ತಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಮರುಪ್ರಸಾರ.
1: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಾರಾ ದಂಪತಿಗಳು ಬಿವಿ ರಾಧಾ ಮತ್ತು ನಿರ್ದೇಶಕ ರವಿ. ರಾಧಾ ಅವರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಶ್ರೇಷ್ಠ ಕಲಾವಿದೆ, ನಿರ್ಮಾಪಕಿ ಕೂಡ. ರವಿ ಅಂದರೆ KSL ಸ್ವಾಮಿ, ರವಿ ಲಲಿತಾ ರವಿ ಅಂತಲೇ ಪ್ರಸಿದ್ಧರು. ಜಿವಿ ಅಯ್ಯರ್, MR ವಿಠಲ್ ಅಂತಹ ಮಹನೀಯರ ಜೊತೆ ಕೆಲಸ ಮಾಡಿದ ಜನಪ್ರಿಯ ನಿರ್ದೇಶಕರು. ರಾಧಾ ರವಿ ಪ್ರೊಡಕ್ಷನ್ಸ್ ಮೂಲಕ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು. ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ ರಾಧಾ ಮತ್ತು ರವಿ. ಇವರು ಒಂದಾಗಿದ್ದು ಹೇಗೆ ಅವರೇ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮವೊಂದರಲ್ಲಿ ಕೇಳೋಣ. ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತು.
1: ತೂಗುದೀಪ ಮೊದಲನೇ ಚಿತ್ರ ಮಾಡಿದಾಗ ಒಂದು ಪಾತ್ರಕ್ಕಾಗಿ ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ, ಯಾರು ಕನ್ನಡದ ಹೆಣ್ಮಕ್ಳು ಬೇಕು. ಆಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಬೆಂಗಳೂರು ಹುಡುಗಿ ಒಬ್ರು ಇದ್ದಾರೆ ಇಲ್ಲಿ, ನೀವು ನೋಡೋದಾರು ನೋಡಿ ಅಂತ. ಆವಾಗ ಇವ್ರ ಮನೆಗೆ ಹೋಗಿ ಹೇಳಿದ್ರಂತೆ, ಈ ಥರ KSL ಸ್ವಾಮಿ ಅಂತ ಒಬ್ಬ ಡೈರೆಕ್ಟರ್ ಬರ್ತಾರೆ ನಿಮ್ಮನ್ನು ಕನ್ನಡ ಪಿಕ್ಚರ್ ಬುಕ್ ಮಾಡೋಕ್ಕೆ ಅಂತ.
2: ಆವಾಗ ನನಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ. ಆದರೆ ಮನೆಯಲ್ಲಿ ಸಿನಿಮಾ ನೋಡೋದಕ್ಕೆ ಮಾಡೋದಕ್ಕೆಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಮೇಕಪ್ ಸುಬ್ಬಣ್ಣ ಅಂತ ಕಾಣುತ್ತೆ, ಅವ್ರು ಬಂದು ಹೇಳಿದ್ರು, ಈ ಥರ KSL ಸ್ವಾಮಿ ಅಂತ ಒಬ್ಬರಿದ್ದಾರಮ್ಮ, ತೂಗುದೀಪ ಅಂತ ಚಿತ್ರ ಮಾಡ್ತಿದ್ದಾರೆ, ಇವತ್ತು ನೀವೆಲ್ಲೂ ಹೊರಗಡೆ ಹೋಗ್ಬಿಡಿ, ಮನೇಲಿ ಏರಿ ಬರ್ತಾರೆ ಅಂತ ಹೇಳಿ. ನಮ್ಗೆ ಗೊತ್ತಿಲ್ಲ ಸಿನಿಮಾ ಅದೆಲ್ಲ ಏನೂ ಗೊತ್ತಿಲ್ಲ. ಸಿನಿಮಾ KSL ಸ್ವಾಮಿ ಅಂದರೆ ಯಾರೋ ಮುತ್ಕಪ್ಪ ಬರ್ತಾನೆ ಅಂತ ನನ್ನ ಐಡಿಯಾ. ಅವಾಗ ಬಂದರೆ ಈಗಿರೋ ಥರ ಇರಲಿಲ್ಲ, ಅವರು ತುಂಬ ಸಣ್ಣಗಿದ್ರು. ಇವನೇನು ಸಿನಿಮಾ ಡೈರೆಕ್ಟ್ ಮಾಡ್ತಾನೆ ಅಂತ ನನಗೆ ಅವತ್ತು ತುಂಬ ಆಶ್ಚರ್ಯ ಆಯಿತು ನನಗೆ. ಆಮೇಲೆ ಬಂದರು ಇವರು, ಮಾತುಕತೆ ಆಯಿತು, ಅಡ್ವಾನ್ಸ್ ಕೊಟ್ಟು. ತೂಗುದೀಪ ಅನ್ನೋ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರ ಜೊತೆಯಲ್ಲಿ ನಂದು ಅದು ಫಸ್ಟ್ ಫಿಲಮ್ ಅದು.
1: ಸಾಮಾನ್ಯವಾಗಿ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಪಿಕಪ್ ಮಾಡೋ ಹಾಗೆ ಇವ್ರನ್ನ ಪಿಕಪ್ ಮಾಡ್ತಾ ಇತ್ತು, ಸ್ಟುಡಿಯೋ ಕರ್ಕೊಂಡೋಗಿ ಬಿಡೋರು. ಅಕಸ್ಮಾತ್ ಯಾವಾಗ ಇವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮ ಮನೆ ಹತ್ರ ಬಂದು, ಬನ್ನಿ ಸರ್ ನೀವು ಕೂತ್ಕೊಳ್ಳಿ ಅಂದರೆ, ಇವ್ರ ಜೊತೆಲೆಲ್ಲ ನಾನು ಬರೋದಿಲ್ಲ, ಕರ್ಕೊಂಡೋಗಿ ಬಿಟ್ಬಿಡ, ಆಮೇಲೆ ಬಾರೆ, ನನಗೆ ಕಾರ್ ಸಪ್ರೇಟಾಗಿ ಅಂತ. ನಾನು ಈ ಹೆಂಗಸುಗಳ ಜೊತೆಲೆಲ್ಲ ಹೆಚ್ಚಿಗೆ ಅವಾಗ ಓಡಾಡ್ತಾ ಇರಲಿಲ್ಲ. ಈ ಎರಡನೇ ಪಿಕ್ಚರು ಲಗ್ನ ಪತ್ರಿಕೆ ಅಂತ ನಾನು ಮಾಡಿದಾಗ, ಆವಾಗಲೂ ಈ ರಾಧಾ ಅವ್ರನ್ನ ಒಂದು ಪಾತ್ರಕ್ಕೆ ಒಪ್ಪಿಗೆ ಮಾಡಿಕೊಂಡಿದ್ವು. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೊಂದು ದಿವಸ ಸಾಯಂಕಾಲ ಅಲ್ಲಿ ದೇವನಹಳ್ಳಿಲಿ ಒಂದು ಫಂಕ್ಷನ್ಗೋಸ್ಕರ ಎಲ್ಲರನ್ನೂ ಕರೆದ್ರು. ತುಂಬ ಜನ ಅಲ್ಲಿ ಅಂದರೆ ಎಲ್ಲರೂ ನೇರವಾಗಿ ಇಷ್ಟೊಂದು ಜನ ಒಟ್ಟಿಗೆ ನೋಡೋ ಅಂಥ ಒಂದು ಸನ್ನಿವೇಶ ಅಲ್ಲಿ. ಆ ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ರು. ಕೊನೆಗೆ ಅದು ಏನೋ ಒಂದು ಸ್ವಲ್ಪ ಫಂಕ್ಷನ್ಲ್ಲ ಆಯಿತು, ಕರೆಂಟ್ ಏನೋ ಸ್ವಲ್ಪ ಹೋದಾಗೋ ಏನೋ, ಒಂದು ವ್ಯಾನ್ ಒಳಗೆ ನಾವೆಲ್ಲ ಹತ್ಕೊಂಡು ತಿರ್ಗಾ ವಾಪಸ್ಸು ನಂದಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಆವಾಗ ಗದ್ದಲದಲ್ಲಿ ಯಾರೋ ಏನೋ ಈ ರಾಧಾ ಅವ್ರ ಕತ್ತಿಗೆ ಕುತ್ತಿಗೆ ಕೈ ಹಾಕಿ ಅದೇನು ಇದು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಏನಿಲ್ಲ, ಗೊತ್ತಿನಲ್ಲಿ ಇವರು ಕುತ್ತಿಗೆ ಹಿಸ್ಕಿದಾಗಿ ಉಸಿರು ನಿಂತು ಹೋಗಿ ಒಂಥರ ಜ್ಞಾನ ತಪ್ಪೋಯಿತು. ನಾನು ರಾಜ್ಕುಮಾರ್ ಎಲ್ಲ ಎತ್ತು ಕಾರಲ್ಲಿ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುಂದಗಡೆ ದೇವನಹಳ್ಳಿ ಇಲ್ಲಿ ಡಾಕ್ಟ್ರ್ ಮನೆಗೆ ಬಂದು ಅಲ್ಲಿ ಪ್ರಯತ್ನ ಮಾಡಿದ್ವು. ಸುಮಾರು ಹೊತ್ತಾಯಿತು ಈಕೆ ಜ್ಞಾನ ಬರೋದಕ್ಕೆ. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ನಂದಿ ಬೆಟ್ಟದಲ್ಲಿ ತಿರ್ಗಾ ಶೂಟಿಂಗ್ ಅದು ಇದೆಲ್ಲ ಆದಮೇಲೆ ಈಕೆ ಹೇಗಿದ್ದಾರೆ ಏನು ಎಂತು ಅಂತ ಸ್ವಲ್ಪ ವಿಚಾರಿಸಕ್ಕೆ ಒಂದೆರಡು ದಿವಸ
2: ಶುರುವಾಯಿತು.
1: ಹೋಗಿ ಬಂದು ಮಾಡಿದೆ. ಸರಿ ಅಮ್ಮ, ಮದ್ರಾಸ್ಗೆ ಹೋಗುವಾಗ ಒಂದು ಚೀಟಿ ಕೊಟ್ಟರು ನನ್ನ ಕೈಲಿ, ನಿಮ್ಗೆ ಭಾಳ ನಿಮ್ಮನ್ನು ನೋಡಿದೆ ನಂಗೆ ಭಾಳ ಆಸೆ ಆಯಿತು, ಇಷ್ಟವಾಗಿದೆ, ನಿಮ್ಮಿಷ್ಟ ಏನು ಅಂದರು. ನನಗೆ ಏನು ಹೇಳಲಿ ಅಂತ ಗೊತ್ತಾಗಲಿಲ್ಲ. ಅಂತೂ ಏನೋ ಒಂದು ಸ್ವಲ್ಪ ಇತ್ತು ಮನಸ್ಸಲ್ಲಿ, ಏನೋ ಈ ಹುಡುಗಿ ಒಂಥರ ಏನಿದು, ಒಂದು ಪಿಕ್ಚರ್ ಆದರೂ ನಾನು ಮಾತಾಡಿಸ್ತಿರಲಿಲ್ಲ ಹೆಚ್ಚಿಗೆ, ಆದರೂ ಏನೋ ಸಲಿಗೆ ಆಗ್ತಾ ಇದೆಯಲ್ಲ ಅಂತ. ಬಹುಶಃ ಈಕೆಗೆ ನನಗಿದ್ದಂಥ ಒಂದು ಋಣ ಅನುಬಂಧ, ನಾವು ಬೇರೆ ಬೇರೆಯ ಪಂಗಡದವರು ಜಾತಿಯವರು ಆದರೂ ಕೂಡ ನಾವಿಬ್ಬರು ತುಂಬ ಇಷ್ಟಪಟ್ಟು ಒಬ್ಬರನ್ನೊಬ್ಬರು ಪ್ರೀತಿಸಿ ನಾವು ಮದುವೆ ಮಾಡ್ಕೊಳ್ಳೋಕೆ ತೀರ್ಮಾನ ಮಾಡಿದ್ರು. ಆದರೆ
2: ಆತ್ರಪಟ್ಟು ನಾವು ಮುಂದುವರಿಯೋದು ಬೇಕಾಗಿಲ್ಲ ಅಂತ ಒಂದು ನಾವಿಬ್ಬರನ್ನು ಒಂದು ಮಾತುಕತೆ ಮಾಡಿಕೊಂಡಿದ್ವಿ. 6 ವರ್ಷ 7 ವರ್ಷ ಆದ್ರೂ ಯಾರಿಗೂ ನಾವಿಬ್ಬರು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಇಲ್ಲ.
1: ವಾಸ್ತವವಾಗಿ ಹೇಳಬೇಕು ಅಂದರೆ ನಾವಿಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡಿರೋದ್ರ ಜೊತೆಗೆ ನಾವು ಈ 33-34 ವರ್ಷಗಳ ಕಾಲ ಏನು ಬದುಕಿದ್ದೀವಿ, ನಮ್ಮ ಜೀವನದಲ್ಲಿ ನಮ್ಗೆ ಅನಿಸಿರೋದು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಸ್ನೇಹ ಇದೆಯಲ್ಲ, ಅದನ್ನು ಆಳದು ಕೊಡೋಕ್ಕಾಗೋದೇ ಇಲ್ಲ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತಾರಾ ದಂಪತಿಗಳಾದ ಬಿವಿ ರಾಧಾ ಹಾಗೂ KSL ಸ್ವಾಮಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ. AS ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮದಿನಾಚರಣೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಭೇಟಿ ವೇಳೆ ಅಲಪ್ಪುಳದಲ್ಲಿ ನಡೆಯಲಿರುವ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಈ

ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು ಎರಡು ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಾಧೀಶ ಲಿಯೊನಾರ್ಡೋ ಬ್ರಾಂಡ್ ಅವರು ವಿಧಾನಸಭೆಯಲ್ಲಿಂದು ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಹಾಗೂ ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ ಅವರ ಕಚೇರಿಗಳಿಗೆ ಭೇಟಿ ನೀಡಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನಾತ್ಮಕ ಸಂಸ್ಥೆಗಳ ಕಾರ್ಯವೈಖರಿ ಹಾಗೂ ಶಾಸಕಾಂಗ ನ್ಯಾಯಾಂಗದ ನಡುವಿನ ಪರಸ್ಪರ ಸಹಕಾರದ ಕುರಿತು ಮಹತ್ವದ ಸಮಾಲೋಚನೆ ನಡೆಸಿದರು. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕುಟುಂಬ ಉದ್ಯಮಗಳು ರಾಜ್ಯದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿದ್ದು ಪ್ರಸ್ತುತ 50 ಲಕ್ಷ ನೋಂದಾಯಿತ ಎಂಎಸ್ಎಂಇಗಳು 2,30,00,000 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ನಲ್ಲಿ ಭಾರತದ ಮಹಿಳಾ ತಂಡ ನಾಳೆ ಥೈಲೆಂಡ್ ವಿರುದ್ದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾವು ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿದ್ದೇವೆ. ನೆನಪುಗಳನ್ನ ಕಾಡುವ ಹಾಡುಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಅದರಲ್ಲಿ ವಿರಹದ ನೋವಿಗೆ ದನಿಯಾಗುವಂತಹ ಮೆಲೋಡಿಗಳ ಕುರಿತಾಗಿ ಈಗಾಗಲೇ ಹೇಳಿದೆ ನಾನು. ಅದಕ್ಕೆ ಸಿದ್ಧಾರ್ಥ ಚಿತ್ರದ ನಿನ್ನ ನೆನಪೆ ಗೀತೆಯನ್ನು ಸಹ ನೀವು ಕೇಳ್ಕೊಂಡು ಬಂದ್ರಿ. ಈಗ ಅಮ್ಮನ ಮಮತೆಯನ್ನು ಕಾಡುವಂತಹ ಆ ಕಣ್ಣೀರಿನ ಕ್ಷಣಗಳನ್ನು ನೆನಪಿಸುವಂತಹ ಗೀತೆಗಳು ಕನ್ನಡದಲ್ಲಿ ತುಂಬ ಇದ್ದಾವೆ. ಆದರೆ ಎಲ್ಲರಿಗೂ ಮನಮುಟ್ಟುವಂತಹ ಒಂದು ಗೀತೆ ಅಂತಾದರೆ ಅದು ಜೋಗಿ ಚಿತ್ರದ ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಗೀತೆ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಈ ಒಂದು ಸಾಲುಗಳು ಕಿವಿ ಮೇಲೆ ಬಿದ್ದರೆ ಎಂತಹವರ ಕಣ್ಣಲ್ಲೂ ತಕ್ಷಣ ನೀರು ಬಂದುಬಿಡುತ್ತೆ. ನಾವು ಎಷ್ಟೇ ದೊಡ್ಡವರಾಗಿರಲಿ, ಸಿಟಿಯಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ಸಹ ಆ ಅಮ್ಮನ ಮುದ್ದು ಮುದ್ದು ಮಾಡುವಂತಹ ಶೈಲಿ, ಆಕೆ ಕೈಯಡುಗೆ ಮತ್ತು ಆಕೆಯ ತೋರುವಂತಹ ಪ್ರೀತಿ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಈ ಎಲ್ಲವೂ ಸಹ ನಾನು ಏನು ಹೇಳಿದೆ, ಅಮ್ಮನ ಪ್ರೀತಿ ಆರೈಕೆ, ಅಮ್ಮನ ಕೈಯಡುಗೆ, ಈ ಎಲ್ಲವನ್ನು ನೆನಪಿಸುವಂತಹ ಒಂದು ಗೀತೆ ಅಂದರೆ ಜೋಗಿ ಚಿತ್ರದ್ದು. ಈ ಒಂದು ಗೀತೆನ ನೀವು ಕೇಳಿ ನಿಜಕ್ಕೂ ನಿಮಗೆ ಆ ಒಂದು ಏನೇ ಹೇಳ್ಬೋದು, ಅಮ್ಮನ ಪ್ರೀತಿ ಏನು ಅನ್ನೋದು ನಿಮಗಿಲ್ಲಿ ವ್ಯಕ್ತ ಆಗತ್ತೆ ಅಂತಲೇ ಹೇಳ್ಬೋದು.

ಆತ್ಮೀಯ ಕೇಳಿದ್ರೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ನೆನಪುಗಳನ್ನು ಕಾಡುವ ಹಾಡುಗಳು ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಅದರಲ್ಲೂ ವಿಶೇಷವಾಗಿ ಏನು ಅಮ್ಮನ ಕುರಿತಾಗಿ ಈಗ ಮಾತಾಡ್ತಿದ್ದೆ. ಅದಕ್ಕೆ ತಕ್ಕನ ಹಾಗೆ ಕಾವೇರಮ್ಮನ ಗೀತೆ ಸಹ ಪ್ರಸಾರ ಆಯಿತು. ಇನ್ನು ಮುಂದೆ ಕಷ್ಟದ ಹಾದಿಯಲ್ಲಿ ಭರವಸೆ ತುಂಬುವಂತಹ ಅದ್ಭುತ ಗೀತೆಗಳು. ಹೌದು, ಲೈಫ್ನಲ್ಲಿ ಏನಾದರೂ ಸೋಲು ಅಥವಾ ಬೇಜಾರು ಅಂತಾದಾಗ ಅಣ್ಣವರ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಗೀತೆ ಇರ್ಬೋದು, ಅಥವಾ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡುಗಳು ನಮಗೆ ಬೆಸ್ಟ್ ಎನರ್ಜಿ ಕೊಡುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಂಭೀರ ಧ್ವನಿ ಕೇಳಿದ್ರೆ ಸಾಕು, ನಾವೆಂಥ ಟಾಪ್ ಸಿಚುವೇಷನಲ್ಲಿ ದಾಟು ಬಂದ್ವಿ ಅಂದರೆ ಎಂಥ ಟಫ್ ಸಿಚುವೇಷನ್ನ ದಾಟು ಬಂದ್ವಿ ಅಂತ ನಮಗನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಗೀತೆ ಏನಪ್ಪ ಅಂದರೆ ಮುಸ್ಸಂಜೆ ಮಾತು ಚಿತ್ರದ ಏನಾಗಲಿ ಮುಂದೆ ಸಾಗು ನೀ. ಬಹುಶಃ ಆ ಗೀತೆ ನಿಮಗೆ ಖಂಡಿತ ಗೊತ್ತಿರುತ್ತೆ. ಅಂದರೆ ಜೀವನದಲ್ಲಿ ಏನೇ ಆಗಲಿ, ಎಷ್ಟೇ ಕಷ್ಟಗಳು ಎದುರಾಗಲಿ, ನಿನ್ನ ಹಾದಿಯನ್ನು ನೀನು ಬಿಡಬೇಡ, ನಿನ್ನ ಹಾದಿಯೆಡೆಗೆ ನೀನು ಮುನ್ನುಗ್ಗು ಅನ್ನುವಂತಹ ಏನು ನಮಗೆ ಇನ್ಸ್ಪಿರೇಷನ್ ಮಾಡುವಂತಹ, ನಮ್ಮನ್ನು ಹುರಿದುಂಬಿಸುವಂತಹ ಗೀತೆ ಅದು. ಈಗ ಬನ್ನಿ ಅದೇ ಗೀತೆಯನ್ನು ಕೇಳೋಣ. ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ವಿ ಶ್ರೀಧರ್ ಅವರ ಸಾಹಿತ್ಯ ಸಂಗೀತವಿದೆ.

0: ಸಮಯ 7:22 ಆಗ್ತಾ ಇದೆ. ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮು.
1: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಮಪ್ಪುದುಂಟು ಸಿದ್ಧನಿರದಕೆ ಭಾನುತಣುವಾದಾನು ಸೋಮ ಸುಟ್ಟಾನು. ಏನಾದೊಡೆಯು ಮಪ್ಪುದುಂಟು ಸಿದ್ಧನಿರದಕೆ ಭಾನುತಣುವಾದಾನು ಸೋಮ ಸುಟ್ಟಾನು. ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ.
1: ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ.

ಏನು ಬೇಕಾದರೂ ಬರಲಿ, ನಿನ್ನ ಧೈರ್ಯ ಕುಂದದೇ ಇರಲಿ. ಇಲ್ಲಿ ಒಂದು ಸ್ವಾರಸ್ಯಕರ ವಿಚಾರ ಅಂದರೆ, ಹಿಂದೊಮ್ಮೆ ಡಿ ವಿ ಜಿ ಅವರೇ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ನಮ್ಮ ಮನೋಧರ್ಮದ ಒಂದು ಘಟ್ಟ, ಸಂಕಲ್ಪ ಶಕ್ತಿಗಳ ಒಂದು ಘಟ್ಟ. ಆದರೆ ಅನಂತ ಪ್ರಕೃತಿಯ ನಿಷ್ಠುರ ನಿರ್ವಿಕಾರ ಆಗುಹೋಗುಗಳಲ್ಲಿ ಯಾವುದೇ ಘಟ್ಟವು ಶಾಶ್ವತ ಅಲ್ವಲ್ಲ. ಅವತ್ತು ನೀನು ಕುಸಿದು ಬಿದ್ದಾಗ ಆಸರೆಗೆ ನೆಲ ಇತ್ತು ನಿಜ, ಯಾರಿಗೆ ಗೊತ್ತು ನಾಳೆ ಪ್ರಳಯವೇ ಸಂಭವಿಸಿಬಿಡಬಹುದು. ನಾಳೆನ ನಾವೇನು ಕಂಡಿಲ್ವಲ್ಲ. ಭಾನು ತಣುವಾದಾನು, ಸೋಮ ಸುಟ್ಟಾನು, ಯಾಕಂದ್ರೆ ಇಲ್ಲಿ ಅದ್ಭುತಗಳರಿದಲ್ಲ. ಆದ್ರಿಂದ ಕ್ಷೋಣಿ ಅಂದರೆ ಭೂಮಿ ಕರಗಿಯೇ ಹೋಗಬಹುದು. ಆಗ ಪಾದ ಕುಸಿದ್ರೆ ನೆಲ ಇದೆ ಅನ್ನೋ ಮಾತೇ ಇಲ್ಲ. ಭೂಮಿ ಹಾಗಿರಲಿ, ಇಡೀ ಜಗತ್ತೇ ಶೂನ್ಯ ಆಗಿಬಿಡಬಹುದು. ಇವೆಲ್ಲವೂ ಈ ವಿಸ್ಮಯಕಾರಿ ವಿಶ್ವದಲ್ಲಿ ಸಂಭಾವ್ಯವೇ. ಇದನ್ನು ತಿಳ್ಕೊಳ್ಳಪ್ಪ ಮಂಕುತಿಮ್ಮ ಅಂತಾರೆ ತಿಮ್ಮಗುರು. ಹಾಗೆ ಬರೀ ತಿಳುವಳಿಕೆಯಿಂದನೂ ಏನೂ ಪ್ರಯೋಜನ ಇಲ್ಲ.

ಇತ್ತಿನ್ನೇನು ಹಾಗಾದ್ರೆ? ಮೌನದಲ್ಲಿ ಸಿದ್ಧನಿರು, ಭಾನು ತಣಿಯಲಿ, ಸೋಮ ಸುಡಲಿ, ಕ್ಷೋಣಿ ಕರಗಿ ಹೋಗಲಿ, ಇಡೀ ಜಗತ್ತೇ ಶೂನ್ಯವಾಗಲಿ, ನೀನು ಮಾತ್ರ ಬಾಯಿ ಬಿಡಬೇಡ. ಬಂದದ್ದೆಲ್ಲ ಬರಲಿ ಅಂತ ಎದೆಯುಬ್ಬಿ ಔಡಗಚ್ಚಿ ಸನ್ನದ್ಧನಾಗಿರು ಅನ್ನೋ ಉಪದೇಶ ಡಿ ವಿ ಜಿ ಅವರದು. ಒಂದು ವೇಳೆ ನಾವು ಬಾಯಿ ಬಿಟ್ಟರು, ಕೂಗಾಡಿದ್ರು, ಇಂಥ ಭವ್ಯ ಘಟನೆಗಳು ನಿಲ್ಲುತ್ತೆಯೇ? ಬ್ರಹ್ಮಾಂಡದ ಆಟಗಳು ಅವುಗಳ ಪಾಡಿಗೆ ನಡೆದೇ ನಡೆಯುತ್ತವೆ. ಯಾವ ಶಕ್ತಿನೂ ಅದನ್ನು ನಿಲ್ಲಿಸಲಾರದು. ಹೀಗೆ ಅಕಸ್ಮಾತ್ ನಡಿಬಹುದಾದ ವಿರಾಟ ಅಪಘಾತಗಳಿಗೆ ನಾವು ಎದೆ ಸೆಟಸಿ ನಿಲ್ಲಬಲ್ಲೆವು ಅನ್ನೋ ಸಂಕಲ್ಪ ಮಾಡಿಬಿಟ್ರೆ ದೈನಂದಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸೋದು ಸುಲಭ.

ಮೆನ್ನಿಸುವ ಮನದ ಕಾತರತೆ ಎಂದು ತಾನೇ ಬಳಲಿ ತಣ್ಣಗಾಗುವುದು. ಕುಂದದೆಂದಿಗೂ ಮೆನ್ನಿಸುವ ಮನದ ಕಾತರತೆ ಎಂದು ತಾನೇ ಬಳಲಿ ತಣ್ಣಗಾಗುವುದು. ಮಂದದ ಕಾರ್ಮೋಡ ಬಿರಿದುರವಿ ಬೆಳಗುವನು ಅಂದಿನ ಸುಖವೇ ಸುಖ ಮಂಕುತಿಮ್ಮ. ಮಂದದ ಕಾರ್ಮೋಡ ಬಿರಿದುರವಿ ಬೆಳಗುವನು ಅಂದಿನ ಸುಖವೇ ಸುಖ ಮಂಕುತಿಮ್ಮ.

ನಮಗೆ ಏನಾದರೂ ಕಷ್ಟ ಬಂದ್ಬಿಟ್ರೆ ಅದೇ ದೊಡ್ಡ ಸಂಗತಿ. ಹಗಲು ರಾತ್ರಿ ಅದೇ ಚಿಂತೆ, ಅದೇ ಧ್ಯಾನ. ಯಾರಿಗೆ ಗೊತ್ತು ಈ ಕಷ್ಟ ನಿವಾರಣೆ ಆಗತ್ತೋ ಇಲ್ವೋ? ನಾನು ಇದೇ ಸ್ಥಿತಿಲೇ ಜೀವಮಾನ ಪೂರ ಇರಬೇಕೋ ಏನೋ? ಇಂಥದ್ದೇ ಪೇಚಾಟಗಳು, ಹಲುಬಾಟಗಳು, ಗೋಳಾಟಗಳು. ಉದಾಹರಣೆಗೆ ಒಬ್ಬ ಆತನಿಗೆ ಅಜೀರ್ಣ. ಎಂಥ ಹಿಂಸೆ ಇದು! ಹೊಟ್ಟೆ ನೋಯತ್ತೆ, ಕರುಳು ನುಲಿಯತ್ತೆ, ಗಂಟ್ಲಲ್ಲಿ ಹುಳಿ ರಸ, ನಾಲಿಗೆ ಅಂತೂ ಮರ. ಆತನಿಗೊಂದೇ ಸಂಕಟ, ನನ್ನ ಜೀರ್ಣಶಕ್ತಿ ಇಷ್ಟೇನೆ, ಹಾಗಾದರೆ ನನ್ನ ಪ್ರಿಯವಾದ ಮೆಂತ್ಯ ಗೊಜ್ಜು, ಗಸಗಸೆ ಪಾಯಸ ಎಂದೆಂದೂ ತಿನ್ನಕ್ಕಾಗಲ್ವಾ? ಈ ಯಾತನೆಗಳ ಸಮಾಚಾರವೇ ಹಾಗೆ, ಅದು ಮಾನಸಿಕ ಆಗಲಿ ದೈಹಿಕ ಆಗಲಿ ನಮ್ಮನ್ನು ಬಿಟ್ಟೇ ಹೋಗಲ್ವೇನೋ ಅನ್ನೋ ದುಗುಡ, ಸಂಶಯ ನಮಗೆ. ಅದೇ ರೀತಿ ಪ್ರಿಯಕರ ಒಬ್ಬ ಪ್ರೇಯಸಿನ ಆಷಾಢ ಮಾಸ ಅಂತ ತವರಿಗೆ ಕಳಿಸಿದಾನೆ. ಪಾಪ, ಏನು ಅವನ ವಿಷಾದದ ಉದ್ಗಾರಗಳು, ಅಗಲಿಕೆಯ ಪಲುಕುಗಳು! ಈ ವಿರಹವೇ ಪರಮಶಾಶ್ವತವೋ, ಪ್ರೇಯಸಿಯ ಸಾಮೀಪ್ಯ ಸುಖವೇ ದುರ್ಲಭವೋ ಅಂತ ಆತ ಖುದ್ದೆ ಹೋಗ್ತಾನೆ. ಆದರೆ ನಿಸರ್ಗ ಪ್ರಕ್ರಿಯೆಗಳು, ಅದು ಮನುಷ್ಯನ ಒಳಗಿನದಾಗಲಿ ಅಥವಾ ಹೊರಗಿನದಾಗಲಿ, ಒಂದಾದ ಮೇಲೆ ಒಂದರಂತೆ ಬದಲಾಗ್ತಾ ಹೋಗ್ತವೆ. ಆಷಾಢ ಲೀಲಾಜಾಲವಾಗಿ ಪಕ್ಕಕ್ಕೆ ಸರಿದು ಹೋದ ಹಾಗೆ ಸಂಭ್ರಮದ ಶ್ರಾವಣ ಕಾಲಿಟ್ಟಾಯಿತು. ಎಲ್ಲೆಲ್ಲೂ ಹೂವು, ಹಸಿರು, ಸುಗಂಧ, ಹಬ್ಬ, ಮಿಲನೋತ್ಸವ. ಇದೇ ರೀತಿ ಮನುಷ್ಯನ್ನ ಆವರಿಸೋ ಕಷ್ಟ ಆಗಲಿ, ಇಳೆಯನ್ನ ಮುಸುಕುವಂಥ ಕಾರ್ ಮೋಡವಾಗಲಿ ಶಾಶ್ವತ ಅಲ್ಲ, ಪರದೆ ಸರಿದ ಹಾಗೆ ಅವು ಸರಿದು ಬಿಡ್ತವೆ. ಇತ್ತ ಜೀವ ನಿಸೂರಾದ ಹಾಗೆ ಅತ್ತ ವಸುಂಧರೆಯು ತೊಳಗಿ ಬೆಳಗ್ತಾಳೆ. ಇಂಥ ಸುಖವೇ ಸುಖ ಅಂತ ಉದ್ಗರಿಸ್ತಾರೆ ಡಿ ವಿ ಜಿ. ನಿಜ, ಆಬ್ಸೆನ್ಸ್ ಆಫ್ ಪೇಯ್ನ್ ಈಸ್ ಪ್ಲೆಷರ್.

0: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ಇದುವರೆಗೂ ಕಗ್ಗದ ಸಿರಿ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 7:45 ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿದ್ದಾರೆ.

0: ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿ ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಶ್ಲಾಘಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಆಲಪ್ಪುಳದಲ್ಲಿ ನಡೆಯಲಿರುವ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣಂ ತಿಟ್ಟಕ್ಕೆ ತೆರಳಿ ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ದೋಣಿ ಸ್ಪರ್ಧೆಯಲ್ಲಿ ಒಂದಾದ ಅರುಣ್ಮುಳ ಜಲೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪರಾಷ್ಟಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ಇಂದು ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೆವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕತೆಯ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು, ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಭೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ, ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಆದರ್ಶಗಳಿಗೆ ಬದ್ದವಾಗಿರುವ ರಾಷ್ಟ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರು ಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ ಪ್ರಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ, ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರು ಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ. ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆತ್ಮೀಯ ಕಿಡುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೇಫ್ ಡ್ರೈವ್ ಗಾನಾ ಭಜನಾ ಕಾರ್ಯಕ್ರಮದಲ್ಲಿ ನೆನಪುಗಳನ್ನು ಕಾಡುವಂತಹ ಹಾಡುಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ವಿಶೇಷವಾಗಿ ಮಳೆ ಹನಿ ಜೊತೆಗಿನ ರೊಮ್ಯಾಂಟಿಕ್ ಮೆಲೋಡಿ, ಅಂದರೆ ಬೆಚ್ಚಗೆ ಟೀ ಕುಡಿತಾ ಮಳೆ ಬೀಳುವಾಗ ಹೆಡ್ಫೋನ್ನಲ್ಲಿ ಮಳೆಯೇ ಮಳೆಯೇ ಅಥವಾ ಮನಸೇ ಮನಸೇ ಹಾಡುಗಳನ್ನು ಕೇಳೋ ಸುಖವೇ ಬೇರೆ. ಆ ಮಣ್ಣಿನ ವಾಸನೆಗೆ ಮ್ಯೂಸಿಕ್ ಮಿಕ್ಸ್ ಆದಾಗ ಗತಕಾಲದ ಯಾರೋ ಒಬ್ಬರ ನೆನಪು ತಾನಾಗಿಯೇ ಎದೆಯಾಳದಿಂದ ಹೊರಗಡೆ ಬರುತ್ತೆ ಅಲ್ವಾ? ಖಂಡಿತ ನೀವು ಸಹ ಆ ಗೀತೆಗಳನ್ನು ಖಂಡಿತ ಕೇಳಿರ್ತೀರಿ, ಯಾಕಂದರೆ ಮನದ ಇಂಗಿತವನ್ನು ವ್ಯಕ್ತಪಡಿಸುವಂತಹ ಗೀತೆಗಳವು, ಮನವನ್ನು ತಣಿಸುವಂತಹ ಗೀತೆಗಳು, ಮಳೆ ಹನಿಯ ಜೊತೆಗೂಡಿ ಬರುವಂತಹ ಗೀತೆಗಳು. ಈಗ ಕಿರಣ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಸಿಂಗ ಚಿತ್ರದ ಗೀತೆಯನ್ನು, ಈ ಒಂದು ಗೀತೆಗೆ ಚೇತನ್ ಕುಮಾರ್ ಅವರ ಸಾಹಿತ್ಯ ಹಾಗೆ ಧರ್ಮ ವಿಷ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾವು ನೆನಪುಗಳನ್ನು ಕಾಡುವ ಹಾಡುಗಳ ಕುರಿತಾಗಿ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಡುವಂತಹ ಬಾಂಧವ್ಯ ಅಂದರೆ ಬಂಧನ, ಈ ಬಂಧನ ಚಿತ್ರದ ಗೀತೆಗಳು ಇರ್ಬೋದು, ಅದೇ ಭೂಮಿ ಅದೇ ಬಾನು ಆ ಒಂದು ಗೀತೆ, ಯಜಮಾನ ಚಿತ್ರದ ಹಾಡುಗಳು, ವಿಶೇಷವಾಗಿ ಕುಟುಂಬವನ್ನು ಒಟ್ಟಾಗಿಸುವಂತಹ ಹಾಡುಗಳಿದಾವಲ್ಲ, ಅಂದರೆ ಪ್ರಾಣಕ್ಕಿಂತ ಬಾಂಧವ್ಯವನ್ನು ಹೆಚ್ಚಾಗಿ ನಮಗೆ ನೀಡಿದಂತಹ ಗೀತೆಗಳು ಈ ಒಂದು ಚಿತ್ರದ, ಏನು ಬಂಧನ ಇರ್ಬೋದು, ಯಜಮಾನ ಚಿತ್ರದ ಗೀತೆಗಳು, ಇವೆಲ್ಲವೂ ಸಹ ಬಾಂಧವ್ಯವನ್ನು ಸಾರುವಂತಹ ಗೀತೆಗಳಾಗಿವೆ. ವಿಶೇಷವಾಗಿ ನಮ್ಮ ಆಪ್ತರ ನಡುವಿನ ಪ್ರೀತಿಯನ್ನು ನೆನಪಿಸುತ್ತವೆ ಈ ಒಂದು ಗೀತೆಗಳು. ನಮ್ಮ ಪ್ರೀತಿ ಪಾತ್ರರು ನಮ್ಮ ಜೊತೆ ಇಲ್ಲದೇ ಇರುವಾಗ ಈ ಹಾಡುಗಳು ಕೇಳಿದರೆ ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ತೀವ್ರವಾದ ಭಾವುಕತೆ ಅಪ್ಪಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಈ ಬಂಧನ ಚಿತ್ರದ ಗೀತೆಯನ್ನು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ನಾವು ನಮ್ಮ ನೆನಪುಗಳನ್ನು ಕಾಡುವಂತಹ ಗೀತೆಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ಹಾಡುಗಳು ಕೇವಲ ಸಾಹಿತ್ಯ ಮತ್ತು ರಾಗದ ಮಿಲನ ಮಾತ್ರ ಅಲ್ಲ, ಅವು ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ಘಟ್ಟದ ಮೂಕ ಸಾಕ್ಷಿಗಳಾಗಿ ನಿಲ್ತವೆ. ಕಾಲ ಬದಲಾದಂತೆ ಹೊಸ ಹಾಡುಗಳು ಬಂದರೂ ಸಹ ನಮ್ಮ ಕಷ್ಟ ಸುಖ ನೋವು ಮತ್ತು ನಲಿವಿನ ಕ್ಷಣಗಳಲ್ಲಿ ಜೊತೆಯಾದಂತಹ ಈ ಗೀತೆಗಳು ಎಂದಿಗೂ ಹಳೆಯದಾಗೋದೇ ಇಲ್ಲ. ನೆನಪಿನ ಭಂಡಾರದಲ್ಲಿ ಸದಾ ಜೀವಂತವಾಗಿರುವಂತಹ ಈ ಮಧುರ ಸಾಲುಗಳು ನಮಗೆ ಅರಿವಿಲ್ಲದೆಯೇ ನಮ್ಮ ಎದೆಯಾಳವನ್ನು ತಟ್ಟಿ ಮನಸ್ಸಿಗೆ ತಂಪೆರಿತವೆ ಅಂದರೆ ತಪ್ಪಾಗೋದಿಲ್ಲ. ನಿಮ್ಮ ಸಂದೇಶಗಳು ಸಹ ಬಂದಿವೆ ಈ ಕುರಿತಾಗಿ, ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಹನುಮಂತಪ್ಪ ಅವರು ಸಂದೇಶ ಕಳಿಸಿದ್ದಾರೆ ಅಕ್ಷಯ ಪಾರ್ಕಿಂದ. ಅವರು ಹೇಳ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿ ಮೂಡಿ ಬಂತು ಅಂತ. ಹಾಗೆ ಮೋನಿಕಾ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಎಲ್ಲರೂ ಈಶ್ವರಿ ಅವರ ಹಾಡುಗಳು ನನಗೆ ತುಂಬ ಇಷ್ಟ ಆದವು ಅಂತ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಮಂಡಿಕಲ್ ಕೃಪಾ ಅವರು ಸೇಫ್ ಡ್ರೈವ್ ಹಾಡುಗಳು, ಸೇಫ್ ಡ್ರೈವ್ನಲ್ಲಿ ಪ್ರಸಾರ ಆದಂತಹ ಹಾಡುಗಳೆಲ್ಲವೂ ತುಂಬ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಹರೀಶ್ ಅವರು ಸಹ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಈ ಸುಂದರ ಸಂಜೆಯಲ್ಲಿ ಸುಮಧುರ ಗೀತೆಗಳು ತುಂಬ ಚೆನ್ನಾಗಿ ಪ್ರಸಾರ ಆಯಿತು ಅಂತ. ಇನ್ನು ಆನಂದ್ ಕುಲಕರ್ಣಿ ಅವರು ಸುಲೇಪೇಟೆಯಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ, ನನಗೆ ಯಾವಾಗಲೂ ಗುನುಗುವಂತಹ ಹಾಡುಗಳು, ಸದಾ ನೆನಪಿಗೆ ಬರುವಂತಹ ಹಾಡುಗಳನ್ನು ಪ್ರಸಾರ ಆದವು, ಅದರಲ್ಲೂ ವಿಶೇಷವಾಗಿ ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನನಗೆ ತುಂಬ ಇಷ್ಟದ ಗೀತೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶಾಂತಾಚಾರ ಬಿಡಿಗೇರ್ ಅವರು ಕುಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ, ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬರ್ತಾ ಇದೆ, ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹಾಡುಗಳು ಕೇಳ್ತಾ ಇದ್ದೀವಿ ಸುಮಧುರವಾಗಿದ್ದಾವೆ, ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಚನ್ನಪ್ಪ ಅವರು ಜೆ ಪಿ ನಗರದಿಂದ ಕಳಿಸ್ಕೊಟ್ಟಿದ್ದಾರೆ, ಹಾಡುಗಳು ಕೇಳಿ ನನಗೆ ತುಂಬ ಪರವಶ ಆಗಿಬಿಟ್ಟೆ ನಾನು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಆಯ್ಕೆ ಮಾಡಿದಂತಹ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಅಂತ. ಹಾಗೆಯೇ ನಾಗರತ್ನ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಮಾತು ಹಾಗೆ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ. ಇನ್ನು ಬೀದರ್ನಿಂದ ಗಣೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಇನ್ನು ಇಂದಿನ ಗಾನ ಭಜನದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಹಾಡುಗಳು ಮೂಡಿ ಬಂದವು ಅಂತ ಗೌರಿಬಿದನೂರಿನಿಂದ ಸುರೇಶ್ ಅವರ ಸಂದೇಶ ಬಂದಿದೆ. ವಿಜಯಕುಮಾರ್ ಆರಾಧ್ಯ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ಅಂತ. ಧನ್ಯವಾದ ನಿಮ್ಮೆಲ್ಲ ಸಂದೇಶಗಳಿಗೆ. ಸಮಯ ಇನ್ನೇನು 8 ಗಂಟೆ ಆಗ್ತಾ ಇದೆ, ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ವಿಧಾನಸೌಧದಲ್ಲಿಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧಿಕಾರ ವಿಕೇಂದ್ರೀಕರಣ, ಮೂರು ಸ್ತರದ ಆಡಳಿತ, ಬಲಿಷ್ಠ ಒಕ್ಕೂಟ ವ್ಯವಸ್ಥೆ ಮತ್ತು ಲೋಕಾಯುಕ್ತ ಬಲಪಡಿಸುವುದಕ್ಕೆ ರಾಮಕೃಷ್ಣ ಹೆಗಡೆ ಅವರು ಒತ್ತು ನೀಡಿದ್ದರು ಎಂದು ಉಪರಾಷ್ಟಪತಿ ಅವರು ಸ್ಮರಿಸಿದರು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಂಖ್ಯ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ದಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಅವರು ಮಾತನಾಡಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ,

0: ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ನಡೆದ ಉನ್ನತ ಮಟ್ಟದ ವಾಣಿಜ್ಯ ಕುರಿತ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ನೇಪಾಳದ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 669ಕ್ಕೆ ಏರಿಕೆಯಾಗಿದ್ದು ನೂರಾರು ಜನ ಇನ್ನೂ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯ ಮುಂದುವರಿದಿದೆ ಎಂದು ಅಲ್ಲಿನ ರಾಷ್ಟೀಯ ವಿಪತ್ತು ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರ ಮಾಹಿತಿ ನೀಡಿದೆ. ಈ ಮಧ್ಯೆ ಭಾರತದ ನೆರವಿಗೆ ನೇಪಾಳ ಕೃತಜ್ಞತೆ ಸಲ್ಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.
1: ಸಮಯ 8:02. ಇನ್ನೀಗ ಜೀವನ ಜ್ಯೋತಿ ಚಿತ್ರದ ಧ್ವನಿಪಥ ಆಲಿಸಿ.
2: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಜೀವನ ಜ್ಯೋತಿ. ಮುಖ್ಯ ಪಾತ್ರಗಳಲ್ಲಿ ವಿಷ್ಣುವರ್ಧನ್, ಶ್ರೀಧರ್, ಶ್ರೀನಿವಾಸ ಮೂರ್ತಿ, ಅಂಬಿಕಾ, ನಳಿನಿ, ದಿನೇಶ್ ಹಾಗೂ ರಾಜಾನಂದ. ಸಂಗೀತ ವಿಜಯಾನಂದ. ನಿರ್ದೇಶನ ಪಿ ವಾಸು. ಕೇಳಿ ಚಲನ

0: ಬಾಪ್ಪ ದೊರೆ ಬಾ, ಮನೆ ಕೇಳೋಕ್ ಬಂದಾಗ ನಾನೊಬ್ಬ ಅನಾಥ, ನನಗೆ ಯಾರು ಗತಿ ಇಲ್ಲ ಅಂತ ಸುಳ್ಳು ಹೇಳಿ ಮನೆ ಕೇಳೋದು, ಬಂದ ಮೇಲೆ ಕೆಲ್ಸ ಇಲ್ಲ ಅಂತ ಬಾಡಿಗೆ ಕೊಡದೆ ಇರೋದು, ಕೆಲ್ಸದ ಬಗ್ಗೆ ಊರ್ಗೆ ಹೋಗ್ತೀನಿ ಅಂತ ಹೇಳಿ ಊರ್ನಿಂದ ನಿನ್ ಹೆಂಡತಿನ ಕರ್ಕೊಂಡ್ಬಂದು ಮನೆ ಯಜಮಾನಿನೇ ಮೋಸ ಮಾಡೋದು.
1: ಅಯ್ಯಯ್ಯೋ ಅಯ್ಯಯ್ಯೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವ್ರು ನನ್ನ ಯಜಮಾನಿ ಅಲ್ಲ, ನೀವೇ ನನ್ನ ಯಜಮಾನಿ.
2: ಏನೇ ಹೇಳ್ತಿದ್ಯಾ ಈಕೆ ನನ್ನ ಯಜಮಾನಿ?
1: ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಸರ್, ಯಜಮಾನಿ ಅಂತಂದ್ರೆ ಮನೇಲಿ ಆಶ್ರಯ ಕೊಟ್ಟಿದಾರಲ್ಲ ಆ ಅರ್ಥದಲ್ಲಿ.
2: ಓಹೋ
1: ಅಕ್ಕ, ನನಗೂ ಯಾವ ಸಂಬಂಧನೂ ಇಲ್ಲ. ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಪರಿಚಯ ಆಯ್ತು, ಅವ್ರ ಅಣ್ಣನ ಹುಡ್ಕೊಂಡು ಬರ್ತಾ ಇದ್ರಂತೆ, ಆ ಅಡ್ರೆಸ್ ಅವ್ರ ಅಣ್ಣ ಇಲ್ವಂತೆ.
0: ಅದಕ್ಕೆ ಇಲ್ಲೇ ಕರ್ಕೊಂಡ್ ಬಂದೆ.
1: ಅನಾಥೆ, ಪಾಪ ಯಾರು ಇಲ್ಲ, ಊರ್ ಹೊಸಬ್ರು.
0: ತಕ್ಷಣ ನೀನು ನಮ್ಮ ಮನೆ ಯಜಮಾನಿ ಅನಾಥಾಶ್ರಮ ನಡೆಸ್ತಾಳೆ, ನನ್ ಜೊತೆ ಬಾ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ಅಲ್ಲ.
1: ಹಾಗಲ್ಲಕ್ಕ,
0: ಅಲ್ಲ, ಒಂದ್ ಹೆಣ್ಣ ಅನಾಥೆ ಅಂದ ತಕ್ಷಣ ನೀನು ಮನಸ್ ಕರ್ಗೋಯ್ತಲ್ಲ, ಅದೇ ಒಂದು ಗಂಡು ಅನಾಥ ಅಂತ ಹೇಳಿದ್ರೆ ನೀನ್ ಕರ್ಕೊಂಡ್ ಬರ್ತಿದ್ಯಾ? ನೋಡಪ್ಪ, ಇವಳನ್ನ ಕರ್ಕೊಂಡ್ ಹೋಗಿ ಯಾವ್ದಾದ್ರು ಅನಾಥಾಶ್ರಮದಲ್ಲೋ ಛತ್ರದಲ್ಲೋ ಬಿಟ್ಬಿಟ್ಪಾ.
1: ಇವ್ರಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನಾನ್ ಮನೆ ಬಿಟ್ಟು ಹೋಗ್ತೀನಿ, ನನ್ ಜಾಗದಲ್ಲಿ.
3: ಬೇಡರಿ, ನನಗೋಸ್ಕರ ನೀವ್ ಹೋಗೋದ್ ಬೇಡ, ನಾನೇ ಹೋಗ. ಸರಿ ಸರಿ, ನಿಮ್ ಅಣ್ಣ ಸಿಕ್ಕೋರ್ಗೂ ನೀನು ನಮ್ ಜೊತೆನೆ ಇರಬಹುದು.
1: ಹೀಗ್ ಹೇಳ್ತೀರಾ ನಂಗೆ ಗೊತ್ತಿತ್ತು.
2: ಅಯ್ಯ ರವಿ,
1: ಒಂದ್ ನಿಮಿಷ ಬಂದೆ.
2: ಇವನು ನನ್ ಲೆಕ್ಕಿಟ್ಟಿಲ್ಲ, ಈ ಮನೇಲಿ ಒಬ್ಬ ಹಿರಿಯ ಇದೀನಲ್ಲ, ನನ್ನೊಂದು ಮಾತು ಕೇಳಿದ್ರೆ ನಾನು ಬೇಡ ಅಂತಿದ್ದೆ. ಹೊಸ್ತಾ ಬಂದವಳು ನನ್ನ ಸಸ್ತ ತಿಳ್ಕೊಂಡ್ಬಿಡ್ತಾಳಲ್ಲಪ್ಪ.
0: ರವಿ, ಈ ಮನೆಗ್ ಬಾಡಿಗೆದಾರ ಮಾತ್ರ ಅಲ್ಲಮ್ಮ, ನನ್ ಸ್ವಂತ ತಮ್ಮ ಇದ್ದ ಹಾಗೆ ಇವತ್ತಲ್ಲ ನಾಳೆ ಅವನು ದೊಡ್ಡ ಮನುಷ್ಯ ಆಗೆ ಆಗ್ತಾನೆ. ಕೇಳಿದ್ಯಾರದ, ಅವನು ಹಸುವಾಗ್ತಿದೆ ಅಂತ ಹೇಳ್ತಿರೋ ರೀತಿನ
3: ನಾನೇ ಕೊಟ್ಬಿಟ್ ಬರ್ಲಾ?
0: ಬೇಡಮ್ಮ, ಈ ಅಕ್ಕ ಬಿಡಿಸ್ದೆ ಅವನು ಊಟ ಮಾಡಲ್ಲ, ನಾನೇ ಕೊಟ್ಬಿಟ್ಟು ಬರ್ತೀನಿ.

0: ಅಕ್ಕ, ಪೇಪರ್ನಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಬಂದಿದೆ, ನಾನು ನೋಡ್ಕೊಂಡು ಬರ್ತೇನೆ. ಆಶೀರ್ವಾದ ಮಾಡಿ.
1: ಸರಿಯಪ್ಪ, ರಾಧಯ್ಯ ಮನೆ ಕಾಲಿಟ್ಗಳಿಗೆ ಒಳ್ಳೇದು ಅಂತ ಕಾಣುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗ್ಬಿಟ್ಪಾ.
2: ಅನುಭವನ ಇಲ್ಲದೆ ಡ್ರೈವರ್ ಕೆಲಸ ಮಾಡ್ತೀಯ ಅಪ್ಪ?
0: ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು. ಹೋದ ಕಡೆಲೆಲ್ಲ ನಿಮ್ಮ ಹಾಗೆ ಅನುಭವ ಇದೆಯಾ ಅನುಭವ ಇದೆಯಾ ಅಂತ ಕೇಳ್ತಾರೆ. ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು ಅಂತ ನಾನು ಹೇಳ್ತೀನಿ. ಮೊದಲು ಅನುಭವ ತಗೊಂಬಾ, ಆಮೇಲೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್, ನಾನು ಹ್ಯಾಗೆ ಡ್ರೈವ್ ಮಾಡ್ತೀನಿ ಅಂತ ನೀವೇ ನೋಡಿ.

0: ಪರವಾಗಿಲ್ವೆ, ಮಾತನ್ನು ಚೆನ್ನಾಗಿ ಡ್ರೈವ್ ಮಾಡ್ತೀಯಾ, ತಗೋ ಕಾರನ್ ಕೀ. ನೀನ್ ಓಡಿಸೋದು ಪಿ ಟಿ ಕಾರು, ತಿಂಗಳಿಗೆ 300 ರೂಪಾಯಿ ಸಂಬಳ, ದಿನ 10 ರೂಪಾಯಿ ಬಾಟ. ಹಾಗೆ ತಗೋ, ಈ ಅಡ್ರೆಸ್ ಹೋಗು, ಅಲ್ಲಿ ಪಾರ್ಟಿ ಇರ್ತಾರೆ, ಅವ್ರು ಎಲ್ಲಿ ಬೇಕು ಅಂತಾರೋ ಅಲ್ಲಿ ಕರ್ಕೊಂಡು ಹೋಗು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
2: ನಮಸ್ಕಾರ ಸರ್. ಇಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ ನೋಡಿದೆ.
0: ಯು ಆರ್ ಟೂ ಲೈಟ್, ಆ ಕೆಲಸ ಆಗ್ಲೇ ಆತನ ಕೊಟ್ಟಾಯ್ತು. ನೋಡಪ್ಪ, ಪ್ರೈಮರಿ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಸೀಟ್ ಸಿಗಬೇಕು ಅಂದ್ರೆ ದಿನಗಟ್ಟಲೆ ಕಾಯ್ಬೇಕು. ಅಂತದ್ರಲ್ಲಿ ಪೇಪರ್ ನಲ್ಲಿ ಕೆಲಸ ಖಾಲಿ ಇದೆ ಅನ್ನೋದನ್ನ ನೋಡಿ ನೀನ್ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸ ಖಾಲಿ ಇರುತ್ತಪ್ಪ?
2: ಏನ್ ಮಾಡ್ಲಿ ಸರ್, ಕಾಸು ಕೊಟ್ಟು ಪೇಪರ್ ಕೊಂಡ್ಕೊಂಡು ಓದೋಷ್ಟು ಶಕ್ತಿ ನನಗಿಲ್ಲ. ಕೊಂಡ್ಕೊಂಡು ಅವ್ರು ಓದಿ ಮುಗಿಸೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ನಾನು ಪೇಪರ್ ಓಡ್ತೀನಿ. ಆದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ ಸರ್, ಹೇಗೋ ನನ್ನಂತ ಇನ್ನೊಬ್ರು ತಾನೇ ಕೆಲಸ ಕೊಟ್ಟಿದ್ರಿ, ತುಂಬಾ ಸಂತೋಷ. ಬರ್ತೀನಿ ಸರ್.
3: ಪಿ ಟಿ ಕಾರೇ ಬಂದಿಲ್ಲ ಅಂದೆ, ಬಂದಿದೆ ನೋಡು.
4: ಅಷ್ಟೇ
3: ನೀನು.
4: ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್. ಬಾಪ ಬೇಗ ತೆಗಿಯೋ, ಬೇಗ ಹತ್ತು.
3: ಹೈವೇ ಗಾರ್ಡನ್ಸ್ ಗೊತ್ತಾ?
4: ಹೌದು ಸರ್.
3: ಅಲ್ಲಿ ನಡಿ. ಗಾಡಿ ಹಿಂದಕ್ಕೆ ತಗೋ, ಅದೇ ರೋಡಲ್ಲಿ ಹೋಗು.
5: ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ನ ಈ ಕಡೆ ಹೋಗು ಅಂತ ಯಾಕೆ ಹೇಳಿದ್ರಿ?
6: ನಾವು ಹಣ ಕೊಡ್ತೀವಿ, ನಿಮ್ ಓನರ್ ಪಿ ಟಿ ಕಳಿಸ್ತಾನೆ, ಸುಮ್ಮನೆ ಗಾಡಿ ಓಡಿಸೋ.
0: ಬೇಗ ನಡಿ.

0: ಮೈ ಗಾಡ್, ಗಾಂಜಾ
1: ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದೀರಾ? ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರೋದ್ರಿಂದಾನೆ ಬೆಳೀತಾ ಇರೋ ನಮ್ಮ ಸಮುದಾಯ ಹಾಳಾಗ್ತಾ ಇರೋದು. ನಿಮ್ಮಂಥ ಚಂಡಾಲ್ರಿಗೆ ನನ್ನ ಕಾರಲ್ಲಿ ಜಾಗ ಇಲ್ಲ.
2: ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೇಳ್ಬಿಟ್ಟು ಹೋಗೋ.
1: ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇರೋ ವಿಷಯ ಅವ್ರು ನಿಮ್ಗೆ ಹೇಳಿಲ್ಲ ಸರ್.
2: ದಿವಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದಮೇಲೆ ಅವನು ಈ ಥರ ಮಾಡ್ತಾನೆ ಅಂತ ನಂಗೂ ಗೊತ್ತಿತ್ತು.
1: ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸರ್ ನನ್ನ ಈ ಕೆಲಸಕ್ಕೆ ಕಳಿಸಿದ್ರಿ?
2: ಪಾಪ, ಆಟೋ ರಿಕ್ಷಾ ಓಡಿಸಿದ್ರು ಮಾಡೋ ಈ ಕಾಲದಲ್ಲಿ ನಿನ್ನನ್ನು ಏನೂ ಕೇಳದೆ ಕೆಲಸ ಕೊಟ್ಟೆ, ಯಾಕೆ ಇದಕ್ಕೆ?
1: ಸರ್, ಮೊದಲನೇ ಸಲ ಸಿಕ್ಕರೆ
2: ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ.
1: 10,000 ರೂಪಾಯಿ ಕೊಡ್ತೀನಿ ಅಂದ್ರು ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡ್ಬೇಡಿ ಸರ್, ಯಾಕೆಂದ್ರೆ ಇದು ದೇಶದ್ರೋಹ.
2: ದೇಶ ಅಂತೆ ದೇಶ, ಈ ದೇಶ ನಿನಗೆ ಏನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ ಹಾಕ್ತಾ?
1: ಸರ್, ದೇಶ ನಮ್ಗೆ ಏನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಮಾಡಿದೀವಿ ಅನ್ನೋದು ಮುಖ್ಯ.
2: ದೊಡ್ಡ ದೇಶ ಭಕ್ತ.
1: ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅದ್ರ ಕಥೆನೆ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿಯಲ್ಲಿ ದುಡ್ದು ಊಟ ಮಾಡಬೇಕು, ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗತ್ ಕೈ.
2: ಬಾಟ
1: ಬಾಟ ಅಂತೆ.
3: ಅಪ್ಪ ರವಿ, ರವಿ.
1: ಏನಕ್ಕ?
3: ನನ್ನ ತಂಗಿ ಮಗಳ ಮದ್ವೆಗೋಸ್ಕರ ಊರ್ಗ್ ಹೋಗ್ತಿದೀವಪ್ಪ. ಬರೋದು ಒಂದ್ ವಾರ ಆಗತ್ತೆ, ಮನೇನ ಸ್ವಲ್ಪ ಭದ್ರವಾಗಿ ನೋಡ್ಕೊ.
1: ರಾಧಾ
3: ಬಾ ಅಂತ ಕರ್ದೆ, ಬರಲ್ಲ ಅಂತಿದ್ದಾಳೆ. ರಾಧಾ, ನಿನಗೂ ರವಿಗೂ ಊಟ ಇಟ್ಟಿದ್ದೀನಿ, ರಾತ್ರಿಗೆ ಅಚ್ಚುಕಟ್ಟಾಗಿ ಊಟ ಮಾಡಿ. ರವಿ
1: ಅಕ್ಕ,
3: ಇದು ಮನೆ ಬೇಗುತ್ತೆ, ಇದು ಅಡಿಗೆ ಮನೆದು. ಇದು ಇದು ನನಗೆ ಯಾಕೆ? ಅಲ್ಲಮ್ಮ, ಇದು ನಾನೇ ಇಟ್ಕೊಂಡ್ರೆ ಊಟಕ್ಕೆ ಏನ್ ಮಾಡ್ತೀರಾ?
1: ಪರವಾಗಿಲ್ಲ ಅಕ್ಕ, ನಾವು ಹೋಟ್ಲಲ್ಲೇ ಮಾಡ್ಕೋತೀವಿ.
3: ಒಂದು ವಾರನ?
1: ನೀನು ಇಲ್ದೆ ಹೋಗಿದ್ರೆ ಈ ಜೀವ ಹೋಟೆಲ್ಲೇ ತಾನೆ ತನ್ನ ಜೀವಮಾನ ಎಲ್ಲ ಕಳಿಬೇಕಾಗಿತ್ತು. ಏನ್ ರಾಧಾ,
3: ಊಟ ಇಲ್ಲಿಗೆ ತರ್ಲ? ನೀವೇ ಅಲ್ಲಿಗೆ ಬರ್ತೀರಾ?
1: ನಂಗೆ ಊಟ ಬೇಡ.
3: ಅಕ್ಕ ಬಡ್ಸೆ ಊಟ ಮಾಡ್ಬೇಕು ಅನ್ಕೊಂಡ್ರೆ ನೀವಿನ್ನು ಒಂದ್ ವಾರ ಉಪವಾಸ ಇರ್ಬೇಕಾಗತ್ತೆ.
1: ಚಚೆ, ಹಾಗೇನಿಲ್ಲ, ನನಗೆ ಹಸುವಿಲ್ಲ, ನೀ ಹೋಗು.

0: ಹೋಗ್ಲಿ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಊಟ ಮಾಡ್ತೀರಾ?
1: ಸುಮ್ನೆ ನನ್ಗೆ ಯಾಕೆ ತೊಂದರೆ ಮಾಡ್ತೀರಾ? ನನ್ ಹೊಟ್ಟೆ ಹಸಿವಿಲ್ಲ, ನಂಗೆ ಊಟ ಬೇಡ.
0: ನಂಗೆ ಹೊಟ್ಟೆ ಹಸಿತಿತ್ತು.
1: ನಿನಗೆ ಹೊಟ್ಟೆ ಹಸಿತಾದ್ರೆ ನೀನು ಊಟ ಮಾಡು, ನಾನು ಬಲವಂತ ಮಾಡಿಲ್ವಲ್ಲ. ಪ್ಲೀಸ್ ಹೋಗಿ ಊಟ ಮಾಡು.

0: ಏನ್ರದ
1: ನಮ್ಮ ಅಣ್ಣನ ಬಗ್ಗೆ ಏನಾದರೂ ವಿಚಾರಿಸಿದ್ರ?
0: ನಿಮ್ಮ ಅಣ್ಣ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿಸ ತಕ್ಷಣ ಸಿಕ್ಬಿಡೋಕೆ. ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನ? ನೋಡ್ರದ ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರು ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ.
2: ಎಕ್ಸ್ಕ್ಯೂಸ್ ಮೀ, ನೀವು?
0: ಐ ಆಮ್ ರವಿ.
2: ಐ ಆಮ್ ಅರುಣ್.
0: ನೈಸ್ ಮೀಟಿಂಗ್.
2: ನೈಸ್ ಟು ಮೀಟ್ ಯು. ನೀವು ತಾನೇ ನಿನ್ನೆ ಡ್ರೈವರ್ ಕೆಲಸಕ್ಕೆ ಬಂದಿದ್ದು?
0: ಹೌದು, ಆ ಕೆಲಸ ನಾನು ಬಿಟ್ಬಿಟ್ಟೆ. ಈಗ ನೀವು ಹೋದ್ರೆ ಆ ಕೆಲಸ ನಿಮ್ಗೆ ಸಿಗ್ಬಹುದು, ಯಾಕೆಂದ್ರೆ ಇಲ್ಲಿ ಕೆಲಸ ಇಲ್ಲ.
2: ಒಂದೇ ದಿವಸದಲ್ಲಿ ಸಿಕ್ಕಿದ ಕೆಲಸ ಬಿಟ್ಬಿಟ್ರ?
0: ಮಿಸ್ಟರ್ ಅರುಣ್, ನನ್ನ ಮನಸ್ಸು ಹಿಡಿಸ್ತಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ.
2: ಹಾಗಾದ್ರೆ ನಾನು ಹೋಗೋದು ವೇಸ್ಟೇ.
0: ಯಾಕೆ?
2: ನಾನು ಸ್ವಲ್ಪ ನಿಮ್ ಹಾಗೆ.
0: ಮಿಸ್ಟರ್ ಅರುಣ್, ನೀವು ಗ್ರಾಜುಯೇಟ?
2: ಹೌದು ಅಂತ ಹೇಳಿದ್ರೆ ಲಾಭ ಇಲ್ಲ, ಇಲ್ಲ ಅಂತ ಸುಳ್ಳು ಹೇಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ನಮ್ ದೇಶದಲ್ಲಿ ಒಬ್ಬ ಸತ್ರೆ 10 ಜನ ಹುಟ್ಟಾರೆ, 100 ಜನ ರಿಟೈರ್ ಆದ್ರೆ 1,000 ಜನ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ, 1,000 ಜನ ಕೆಲಸ ಸಿಕ್ಕಿದ್ರೆ 10,000 ಜನ ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇರ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಈ ನಮ್ಮ ಸರ್ಕಾರ ಹೆರಿಗೆ ಆಸ್ಪತ್ರೆಗಳು ಕಟ್ಟೋದ್ರ ಬದಲು ಇನ್ನೊಂದಷ್ಟು ಕಾರ್ಖಾನೆಗಳಾದ್ರೂ ಕಟ್ಟಿದ್ರೆ ನಮ್ಮಂತವ್ರಿಗೆ ಎಷ್ಟೋ ಒಳ್ಳೇದಾಗ್ತಿತ್ತು.
0: ನಮ್ಮ ದೇಶದ ಸ್ಟಾಟಿಸ್ಟಿಕ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಹಾಗಿದೆ.
2: ನನಗೆ ಮಾತ್ರ ಅಲ್ಲ ಸರ್, ನಮ್ಮಂತ ನಿರುದ್ಯೋಗಿಗಳಿಗೆಲ್ಲ ಗೊತ್ತಿರುತ್ತೆ.
0: ಯು ಆರ್ ರೈಟ್. ಆಲ್ ದ ಬೆಸ್ಟ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ.
2: ಥ್ಯಾಂಕ್ ಯು ವೆರಿ ಮಚ್ ಸರ್.

0: ದಯವಿಟ್ಟು ನಾನು ಕ್ಷಮಿಸ್ಬಿಡು. ಬೆಳಗ್ಗೆ ನನ್ನ ಮನಸ್ಸು ಸರಿಯಾಗಿರಲಿಲ್ಲ, ಅದಕ್ಕೆ ಕೋಪದಲ್ಲಿ ನಾನು ಇನ್ನೇನೇನು ಅಂದ್ಬಿಟ್ಟೆ. ಅದಕ್ಕೋಸ್ಕರ ಇಂಥ ತೀರ್ಮಾನಕ್ಕೆ ಬರೋದು?
1: ಯಾವ ತೀರ್ಮಾನ?
0: ಬಾವಿಲಿ ಬೀಳ್ತಾ ಇದ್ದಿಲ್ಲ ನೀನು.
1: ಬಾವಿಲಿ ನಾ
0: ಏರಾದ ಇದೆಯಾ?
1: ನಗದೆ ಇನ್ನೇನ್ ಮಾಡ್ಲಿ, ರಾಟೆಗೆ ಹಗ್ಗ ಸಿಕ್ಕಾಕೊಂಡಿತ್ತು, ಅದನ್ನ ತೆಗೆಯೋಣ ಅಂತ ಬಾವಿ ಮೇಲೆ ಹತ್ತನೇ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಆತ್ಮಹತ್ಯೆ ಮಾಡ್ಕೊಳಕಲ್ಲ. ಹಾಗೊಂದ್ ವೇಳೆ ನೀವು ನನ್ನ ಬೈದಿದ್ರು, ನಾನ್ ಬೆಳಗ್ಗೆನೆ ಬಾವಿನಲ್ಲಿ ಹಾರ್ತಿದ್ದೆ. ನೀವು ಬರೋವರೆಗೂ ಕಾಯ್ಕೊಂಡಿದ್ದು, ನಿಮ್ಮೆದುರನ್ನೆಲ್ಲ ಹಾರ್ತೀನಿ. ಬೆಳಗ್ಗೆ ನೀವು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಹೊರಗಡೆ ಹೋಗೋ ಗಂಡಸ್ರ ಹತ್ರ ಹೇಗ್ ಮಾತಾಡ್ಬೇಕು, ಯಾವ ವಿಷಯನ ಯಾವಾಗ ಹೇಳ್ಬೇಕು ಅನ್ನೋದನ್ನ ನಾನೇ ಯೋಚನೆ ಮಾಡ್ಬೇಕಾಗಿತ್ತು. ನಿಮ್ ಜಾಗದಲ್ಲಿ ಬೇರೆ ಯಾವ ಗಂಡಸೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು?
0: ರಾಧಾ, ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಒಳ್ಳೆ ಗುಣಗಳು ನಿನ್ನ ಹತ್ರ ಇದೆ. ನಿನ್ನ ಹೆಂಡತಿ ಆಗ್ಬಿಡಿ, ಅವನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ರಾಧಾ, ನೀನೇನಾದ್ರೂ ತಿಂದ್ಯಾ? ರಾಧಾ, ಅಕ್ಕ ನಿನ್ಗೆ ಅಡಿಗೆ ಮನೆ ಬಿಗಿತ್ಕಾಯ್ ಕೊಡಕ್ ಬಂದಾಗ ನೀನ್ ಯಾಕೆ ಬೇಡ ಅಂತ ಹೇಳ್ದೆ?
1: ಅದು ಸಂಕೋಚ ಆಯ್ತು. ನೀವ್ ಯಾಕೆ ಬೇಡ ಅಂದ್ರಿ?
0: ನಿನಗ್ ಸಂಕೋಚ, ನನಗ್ ಸ್ವಾಭಿಮಾನ. ನೋಡಿದ್ಯಾ, ಸಂಕೋಚ ಸ್ವಾಭಿಮಾನದ ಪ್ರತಿಫಲ. ಇಬ್ಬರಿಗೂ ಉಪವಾಸ. ಸರ್, ನೀವು ಹೇಳ್ದಾಗೆ ಮಿಸ್ಟರ್ ಮೂರ್ತಿ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ಅದ್ರಲ್ಲಿ ಬರೆದಿದ್ದೀನಿ.
2: ಆಕೆ ಯಾವಾಗ ನಿಮ್ಮ ಹತ್ರ ಬಂದ್ರು, ಎಷ್ಟು ದಿವಸದಿಂದ ನಿಮ್ಮ ಜೊತೆ ಇದ್ದಾರೆ ಅಂತ ಎಲ್ಲ ವಿವರ ಬರೆದಿದ್ದೀರಾ?
0: ಬರೆದಿದ್ದೀನಿ ಸರ್.
2: ನೀವೇನು ಯೋಚನೆ ಮಾಡಿಬಿಡಿ, ಆದಷ್ಟು ಬೇಗ ಮೂರ್ತಿಯವ್ರನ್ನ ಕಂಡು ಹಿಡಿದು

0: ಇನ್ಫಾರ್ಮ್ ಮಾಡ್ತೀನಿ.
1: ಥ್ಯಾಂಕ್ ಯು ಸರ್.
2: ಓಕೆ
1: ರಾಧಾ, ಆದಷ್ಟು ಬೇಗ ನಿಮ್ಮ ಅಣ್ಣನ ಕಣ್ಣು ಹಿಡಿದು ಇನ್ಫಾರ್ಮ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ.
3: ಆದಷ್ಟು ಬೇಗನ?
1: ಯಾಕೆ ರಾಧಾ, ಅದು ಕೂಡ ಲೇಟ್ ಅನ್ಸುತ್ತಾ?
3: ಹಾಗಲ್ಲ, ನಮ್ಮಣ್ಣ ಸಿಕ್ಬಿಟ್ರೆ ನಾನು ನಿಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ.

0: ಸದ್ಯ ಮನುಷ್ಯ ನೀರಿಗೂ ಒಂದು ಬೆಲೆ ಅಂತ ಹಾಕಿದ್ದಿದ್ರೆ ನಮ್ಮಂಥವ್ರು ಕುಡಿಯಕ್ಕೆ ನೀರು ಕೂಡ ಸಿಗ್ತಾ ಇರಲಿಲ್ಲ. ನನಗೇನೋ ಉಪವಾಸ ಇದ್ದ ಅಭ್ಯಾಸ, ಆದ್ರೆ ನನ್ನಿಂದ ನಿನಗೂ ಈ ಗತಿ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ.
1: ಉಪವಾಸ ಇತ್ತು, ನಿಮ್ಗೆ ಅಭ್ಯಾಸ ಇದೆಯಾ?
0: ಹೌದು ರಾಧಾ. ಕೆಲ್ಸಕ್ಕೆ ಅಂತ ಊರಲ್ಲ ಅಲ್ಕೊಂಡು ರಾತ್ರಿ ಮನೆಗೆ ಬರ್ತೀನಿ, ಹೋಟ್ಲಲ್ಲಿ ತಿಂಡಿ ತಿಂದಿ ಅಂತ ಸುಳ್ಳು ಹೇಳಿ ಹೊಟ್ಟೆ ತುಂಬಾ ನೀರು ಕುಡಿದು ಮಲಗಿ ಬಿಡ್ತೀನಿ.
1: ಆ ತರ ಯಾಕೆ ಮಾಡ್ತೀರಾ?
0: ಏನ್ ಮಾಡೋದು ರಾಧಾ, ಪ್ರತಿ ದಿವಸ ಊಟಕ್ಕೆ ಅಂತ ಬರೋದು ಬಹಳ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮನೆಯವ್ರ ತರ ಊಟಕ್ಕೆ ಬಡಿಸಿ ಅಂತ ಕೇಳಕ್ಕೂ ನಂಗೆ ಸಂಕೋಚ. ಅವ್ರು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಆ ಸಲಿಗೆನ ದುರುಪಯೋಗ ಪಡಿಸ್ಕೊಳಕ್ಕೆ ನನ್ ಮನ್ಸಿಲ್ಲ.
1: ನೀವು ಹೇಗೆ ಉಪವಾಸ ಮಾಡಿದ್ರೆ ನಾಳೆ ಏನಾದ್ರೂ ಕಾಯಿಲೆ ಬಂದ್ರೆ?
0: ನಮ್ಮಂಥವ್ರಿಗೆ ಕಾಯಿಲೆನೂ ಬರಲ್ಲ, ಸಾವು ಬರಲ್ಲ ರಾಧಾ. ಪಾಪಿ ಚಿರಾಯು. ರಾಧಾ, ನನ್ನ ಕೆಲಸ ಸಿಕ್ಬಿಡ್ತು, ಇನ್ಮೇಲೆ ನಮ್ಮ ಕಷ್ಟ ಎಲ್ಲ ತೀರೋಯ್ತು. ನೋಡು,
1: ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲ ರೀ, ಇಂಟರ್ವ್ಯೂ ಲೆಟರ್.
0: ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ, ಇದು ಇಂಟರ್ವ್ಯೂ ಕಾರ್ಡ್.
2: ಇದನ್ನು ವಾಪಸ್ ಕೊಡಕ ಬಂದೆ?
0: ಇಲ್ಲ ಸರ್, ಇಂಟರ್ವ್ಯೂಗೆ ಬಂದೆ ಸರ್.
2: ಇಂಟರ್ವ್ಯೂಗ? ಇಂಟರ್ವ್ಯೂ 10 ಗಂಟೆಗೆ, ಈಗ ಟೈಮ್ ಎಷ್ಟು ನೋಡು
0: ಸರ್.
2: ನಾವು ಹೇಳೋ ಟೈಮಿಗೆ ನೀನ್ ಬರ್ಬೇಕಾ, ಇಲ್ಲ ನೀನ್ ಬಂದ ಟೈಮಿಗೆ ನಾವು ಇಂಟರ್ವ್ಯೂ ಮಾಡ್ಬೇಕಾ?
0: ಐ ಆಮ್ ಸಾರಿ ಸರ್, ತಪ್ಪು ನಂದೆ.
2: ಇದು ಕನ್ಫೆಷನ್ ಮಾಡ್ಕೊಂಡ್ರೆ ಕ್ಷಮಿಸೋ ಸ್ಥಳ ಅಲ್ಲ. ಟೈಮ್ನಲ್ಲಿ ಪಂಕ್ಚುಯಾಲಿಟಿ ಇಲ್ಲ, ಡ್ರೆಸ್ ನಲ್ಲಿ ನೀಟ್ನೆಸ್ ಇಲ್ಲ, ನಿನ್ನಂತವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್, ಗೆಟ್ ಔಟ್.
0: ಸರ್, ನಾನು ಸರಿಯಾದ ಟೈಮ್ಗೆ ಬರ್ತಾ ಇದ್ದೆ ಸರ್, ಆದ್ರೆ ಬರೋ ದಾರಿನಲ್ಲಿ ಒಂದು ಸ್ಕೂಲ್ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಆ ಮಕ್ಕಳನ್ನ ಕಾಪಾಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು ಸರ್.
2: ಹಾಗ ಬೆಂಕಿಯಲ್ಲಿ ಸಿಕ್ಕಾಕೊಂಡ್ ಮಕ್ಕಳನ್ನ ನೀವು ಕಾಪಾಡಿದ್ರ?
0: ಹೌದು ಸರ್.
2: ಹಾಗಾದ್ರೆ ಒಂದು ಕೆಲಸ ಮಾಡಿ, ಫೈರ್ ಬ್ರಿಗೇಡ್ ಆಫೀಸ್ಗೆ ಹೋಗಿ ಅಲ್ಲೇ ಕೆಲ್ಸಕ್ಕೆ ಸೇರಿ.

0: ಕೃಷ್ಣ ರವಿ ಅವ್ರ ಮನೆ ಇದೇನಾ?
1: ಹೌದು.
0: ಅವನು ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ.
1: ಅವರು ಮೇಲ್ಗಡೆ ರೂಮ್ ಅಲ್ಲಿ ಇದ್ದಾರೆ, ಹೋಗಿ.
2: ಬರೀ ಚೆನ್ನಾಗಿದ್ಯಾ?
0: ನಮಸ್ಕಾರ. ನಮಸ್ಕಾರ. ಇರ್ಲಿ, ಪರವಾಗಿಲ್ಲ. ಮಿಸ್ಟರ್ ರವಿ, ಬೆಂಕಿ ಅಪಘಾತದಲ್ಲಿ ನನ್ನ ಮಗಳನ್ನ ಕಾಪಾಡಿದ ನೀವೇ ಅಂತ ಅವ್ರ ಸ್ಕೂಲಲ್ಲಿ ಹೇಳಿದ್ರು. ಅವರೇ ನಿಮ್ಮ ಅಡ್ರೆಸ್ ಕೊಟ್ಟಿದ್ದು. ಅದಕ್ಕೆ ಖುದ್ದಾಗಿ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ.
3: ದಾದಾ, ರವಿ ನೋಡೋಕೆ ಯಾರೋ ಬಂದಿದ್ದಾರೆ, ಕಾಫಿ ಕೊಟ್ಬಿಟ್ಟು ಬಮ್ಮ.
0: ಬೈ ದಿ ಬೈ, ಐ ಆಮ್ ಮೂರ್ತಿ, ನಾನು ಬ್ಯಾಂಕ್ ಮ್ಯಾನೇಜರ್.
4: ನಿಮ್ಮ ಹೆಸರು ಮೂರ್ತಿ ಅಂತಣ್ಣ?
0: ಹೌದು.
4: ನಿಮಗೆ ರಾಧ ಅಂತ ತಂಗಿ ಇದ್ದಾಳ?
0: ಹೌದು. ಅದು ನಿಮಗೆ ಗೊತ್ತು?
3: ಕಾಫಿ. ಅಣ್ಣ.
0: ರಾಧ, ನೀನು ಇಲ್ಲಿ.
3: ಅಪ್ಪ ಸತ್ ಮೇಲೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದೆ. ಹೌದು. ಮನೆ ಬದಲಾಯಿಸಿದ ವಿಷಯ ಯಾಕೆ ತಿಳಿಸ್ಲಿಲ್ಲ?
0: ರಾಧಾ, ನಾನೇನು ತಿಳಿಸಿದ್ದೆ, ಆದರೆ ಆ ಕಾಗದ ಅಪ್ಪನ ಕೈ ಸಿಕ್ಕಿರುತ್ತೆ, ಅದನ್ನ ಕೊಡದೇನೆ ಹರಿದು ಬಿಸಾಕಿರ್ತಾರೆ. ಏನೇ ಆಗ್ಲಿ ರಾಧಾ, ಈ ಸ್ಥಿತಿಯಲ್ಲಿ ನಿನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ.
3: ಇದಕ್ಕೆಲ್ಲ ನಮ್ ರವಿನೇ ಕಾರಣ. ಅಣ್ಣ, ನಾನು ಈ ಊರು ಬರೋವಾಗ್ಲೇ ನಂಗೆ ಇವ್ರು ಪರಿಚಯ ಆಯ್ತು. ನನ್ನನ್ನು ಮನೆಗೆ ಬಿಡೋಕೆ ಜೊತೆಲಿ ಬಂದ್ರು, ಆದ್ರೆ ನೀನಲ್ಲಿರ್ಲಿಲ್ಲ. ಇವ್ರ ಜೊತೆ ಈ ಮನೆ ಸೇರಿದ ನನಗೆ ಈ ಅಕ್ಕನ ಪ್ರೀತಿನೂ ಸಿಕ್ತು. ನೀನ್ ಸಿಗೋವರೆಗೂ ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಊಟ ಹಾಕಿ ಪ್ರೀತಿಯಿಂದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇವ್ರ ಸ್ನೇಹ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಭಾಗ್ಯ ಅಣ್ಣ.
0: ಮಿಸ್ಟರ್ ರವಿ, ನನ್ನ ಮಗುಗೆ ಮಾತ್ರ ಜೀವದಾನ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ನನ್ನ ತಂಗಿನೂ ಕಾಪಾಡಿದಿರಿ, ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ.
4: ನಿಮ್ಮ ಕೃತಜ್ಞತೆ ಹೇಳಬೇಕು ಅಂತ ಇದ್ರೆ ದಯವಿಟ್ಟು ನಮಗೊಂದು ಕೆಲಸ ಕೊಡಿಸಿ ಸರ್.
0: ನಿಮಗೆ ಕೆಲಸ ಇಲ್ವಾ?
4: ಎಸ್ ಸರ್, ಐ ಆಮ್ ಅನ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್.
0: ವಾಟ್? ಓ, ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಾಳೆ ಬೆಳಿಗ್ಗೆ ಬಂದು ನಾನು ನೋಡಿ ನಿಮ್ಮ ಕೆಲಸ ಏರ್ಪಾಟ್ ಮಾಡ್ತೀನಿ.
4: ಥ್ಯಾಂಕ್ ಯು ಸರ್.
0: ಅಮ್ಮ, ನೀವು ಒಪ್ಪಿಗೆ ಕೊಟ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತೀನಿ. ಮಾಮರಿ, ಹಲೋ ರವಿ.
4: ಹಲೋ ಸರ್.
0: ಬಹಳ ಹೊತ್ತಾಯ್ತಾ? ಸೀತಾ, ಇವಳು ನನ್ನ ಹೆಂಡತಿ.
5: ನಮಸ್ಕಾರ.
6: ನಮಸ್ಕಾರ.
0: ರವಿ ಅಂತ. ಕುಡಿಯಕ್ಕೆ ತಗೊಂಬ.
6: ಸರಿ,
0: ಬನ್ನಿ ರವಿ. ರವಿ, ನಿಮಗೆ ನನ್ನಿಂದ ಏನು ಕೆಲಸ ಕೊಡೋಕ್ಕೂ ಆಗ್ತಿಲ್ಲ. ಡೋಂಟ್ ವರಿ, ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್. ಅದು ನಿಮ್ಮ ಬುದ್ಧಿವಂತಿಕೆ ನಿಷ್ಠೆ ಮೇಲೆ ಡಿಪೆಂಡ್ ಆಗಿದೆ.
4: ಹೇಳಿ ಸರ್, ನಾನು ಏನು ಮಾಡ್ಬೇಕು ಹೇಳಿ.
0: ನಿಮಗೇನೇನು ಕೆಲಸ ಮಾಡಕ್ಕೆ ಬರುತ್ತೆ?
4: ಏನು ಕೊಟ್ಟರು ನಾನು ಮಾಡಕ್ಕೆ ತಯಾರಾಗಿದ್ದೀನಿ ಸರ್. ಆದರೆ ಕೆಲಸ ಅಂತ ನನಗೆ ಗೊತ್ತಿರೋದು ಡ್ರೈವಿಂಗ್ ಒಂದೇ ಸರ್.
0: ಅಂದರೆ ಹೆವಿ ವೆಹಿಕಲ್ಸ್ ಡ್ರೈವ್ ಮಾಡ್ತೀರಾ?
4: ಎಸ್ ಸರ್.
0: ಗುಡ್, ನಾನು ನಿಮಗೆ 30,000 ರೂಪಾಯಿ ಕೊಡ್ತೀನಿ. ಅದನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ. ಲಾರಿ ತಗೊಳ್ಳೋಕ್ಕೆ ಲೋನ್ ಕೇಳಿ, ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ. ಎಷ್ಟು ಬೇಗ ನೀವು ಲಾರಿ ತಗೊಂಡು ಸಂಪಾದನೆ ಮಾಡಿ ಹಣ ವಾಪಸ್ ಕೊಡ್ತಿರೋ ಅಷ್ಟು ಬೇಗ ಲಾರಿ ನಿಮ್ ಸ್ವಂತದ್ದಾಗುತ್ತೆ. ಓಕೆ,
4: ಥ್ಯಾಂಕ್ ಯು ಸರ್.
2: ಲಾರಿ ಮೇಲೂ ರಾಧಾ ಹೆಸರು ಬರೆದು ಬಿಟ್ಟಿದೆಯಲ್ಲ.
4: ಹೌದು ಸರ್, ಈ ವ್ಯಾಪಾರ ಶುರು ಮಾಡೋದಕ್ಕೆ ಇವ್ರು ತಾನೇ ಮೂಲ ಕಾರಣ.
3: ನೋಡಿ ರವಿ, ರಾಧಾ ಅನ್ನೋ ಹೆಸರು ಲಾರಿ ಮೇಲೆ ಮಾತ್ರ ಅಲ್ಲ, ಆದಷ್ಟು ಬೇಗ ಲಗ್ನ ಪತ್ರಿಕೆ.
4: ಈಗ ತಾನೇ ನನ್ನ ಜೀವನ ಪ್ರಾರಂಭ ಮಾಡ್ತಿದ್ದೀನಿ, ಮೊದಲು ನನ್ನ ಕಾರ್ ಮೇಲೆ ನಿಂತ್ಕೋತೀನಿ, ಆಮೇಲೆ ಮದುವೆ ಯೋಚನೆ. ಆಶೀರ್ವಾದ ಮಾಡಿ.
3: ದೊಡ್ಡ ಮನುಷ್ಯನಾಗಿ ರಾಧನ್ ಮದುವೆ ಮಾಡಿಕೊಂಡು ಮಹಾರಾಜನಂತೆ ಇರು.
0: ಇವರು ರಂಗಣ್ಣ ಅಂತ. ನಿನಗೆ ಲಾರಿ ಡ್ರೈವಿಂಗ್ ಮಾತ್ರ ಬರುತ್ತೆ, ಇವ್ರಿಗೆ ಲಾರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿದೆ. ನಿನಗೆ ಅನುಕೂಲವಾಗಲಿ ಅಂತ ನಾನೇ ಇವ್ರನ್ನ ಬರಹೇಳಿದ್ದೆ. ಅದು ನಿನಗೆ ಇಷ್ಟ
4: ಇಲ್ಲಯ್ಯೋ? ಧಾರಾಳವಾಗಿ ಸರ್, ಇಂಥವ್ರೊಬ್ರು ನನ್ನ ಜೊತೆಲಿದ್ರೆ ನನಗೂ ಅನುಕೂಲ ಆಗುತ್ತೆ.
0: ಏನು ರಂಗಣ್ಣ? ಆಗಲಿ
4: ಸರ್. ರಂಗಣ್ಣವರೇ ಬನ್ನಿ. ಕಾಲ್ ಮಿಸ್ಟರ್ ಅರುಣ್ ಪ್ಲೀಸ್.
1: ಮಿಸ್ಟರ್ ಅರುಣ್ ಯಾರು ಇಲ್ಲಿ?
5: ನಾನು.
1: ಪ್ಲೀಸ್ ಕಾಮ್.
5: ಗುಡ್ ಮಾರ್ನಿಂಗ್ ಸರ್. ಸರ್, ನೀವು ಈ ಕಂಪನಿ ಓನರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್.
4: ಇದೇ ಜೀವನ ಮಿಸ್ಟರ್ ಅರುಣ್. ಇಂಥ ಘಟನೆಗಳನ್ನ ಕಥೆಯಲ್ಲಿ ಬರೆದ್ರೆ ಇಂಪಾಸಿಬಲ್, ಅತಿರೇಕ, ಅನ್ಯಾಚುರಲ್ ಅಂತಾರೆ. ಆದ್ರೆ ಲೈಫ್ನಲ್ಲಿ ಇದೆಲ್ಲ ನ್ಯಾಚುರಲ್. ಲೈಫ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್ ಮೈ ಡಿಯರ್ ಫ್ರೆಂಡ್. ಆವತ್ತು ನಿಮ್ಮನ್ನು ರಸ್ತೆ ನೋಡಿದಾಗಲೇ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಯು ಆರ್ ಅಪಾಯಿಂಟೆಡ್ ಆಸ್ ಕಂಪನಿ ಮ್ಯಾನೇಜರ್. ಆಲ್ ದ ಬೆಸ್ಟ್.
5: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
4: ಇದ ಲಾಸ್ಟ್ ನಡೀತಾರೋ ಫ್ಯಾಕ್ಟರಿ ಒಂದು ಹರಾಜಿಗೆ ಬಂದಿದೆ ಅಂತೆ. ಬಾಂಬೆಗೆ ಬಂದಿಂತ ಲೆಟರ್ ಬರೆದಿದ್ದಾರೆ.
3: ಯಾಕೆ? ಫ್ಯಾಕ್ಟರಿ ಅಲ್ಲಿದ್ಯಾ?
4: ಫ್ಯಾಕ್ಟರಿ ಇಲ್ಲೇ ಇದೆ. ಆದ್ರೆ ಅದ್ರ ಓನರು ಸಾಲ ಕೊಟ್ಟರು, ಬ್ಯಾಂಕ್ ಬಾಂಬೆನಲ್ಲಿದ್ದಾರೆ.
3: ಹಾಗಾದ್ರೆ ನೀವು ಬಾಂಬೆ ಹೋಗ್ತೀರಾ?
4: ಯಾಕೆ ಬೇಕು? ನಾಟ್ ಇಂಟ್ರೆಸ್ಟೆಡ್ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ತೀನಿ.
3: ನಾನು ನೀವು ಬಾಂಬೆ ಹೋಗ್ಬೇಕು, ಆ ಫ್ಯಾಕ್ಟರಿನ ನೀವೇ ತಗೋಬೇಕು. ಯಾಕೆಂದ್ರೆ ಲಾಭ ಬರ್ತಾ ಇರೋ ಫ್ಯಾಕ್ಟರಿನಲ್ಲಿ ನಿಮ್ ಪ್ರತಿಭೆ ತೋರಿಸೋದ್ರ ಬದಲು ಲಾಸ್ ನಲ್ಲೋಡೋ ಒಂದ್ ಫ್ಯಾಕ್ಟರಿನಲ್ಲಿ ಲಾಭ ಬರೋ ಹಾಗೆ ಮಾಡ್ಬೇಕು. ದಟ್ಸ್ ಮೈ ರವಿ.
4: ಓಕೆ, ಅಂತ ಆಸೆ ನಿನಗಿದ್ರೆ ನಾನು ನಾಳೆನೆ ಡೆಫಿನೆಟ್ ಆಗಿ ಬಾಂಬೆಗೆ ಹೋಗ್ತೀನಿ. ನಿನಗೋಸ್ಕರ ನಾನು ಆ ಫ್ಯಾಕ್ಟರಿನ ತಗೊಂಡೇ ತಗೋತೀನಿ.
3: ಆ ಸಂತೋಷದಲ್ಲಿ ನನ್ ಮರಿಬೇಡಿ, ದಿನಕ್ಕೆ 2 ಸಲ ಫೋನ್ ಮಾಡ್ಬೇಕು.
4: 2 ಸಲ?

0: ನಾಲ್ಕು ಸಲ ಫೋನ್ ಮಾಡ್ತೀನಿ.
1: ಮೂರ್ತಿ ಅವರೇ, ಮೂರ್ತಿ ಅವರೇ, ಒಂದ್ ನಿಮಿಷ. ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ರಾಧಾ ಚೆನ್ನಾಗಿದ್ದಾಳ?
0: ಚೆನ್ನಾಗಿದ್ದಾಳೆ.
1: ನೋಡಿದ್ರ ರವಿ ನಮ್ಗೆ ಹೇಳ್ದೇನೆ ಬಾಂಬೆ ಹೊರಟೋಗಿದ್ದಾನೆ.
0: ಹೇಳೋದಕ್ಕೆ ಟೈಮ್ ಎಲ್ಲಿತ್ತು? ರಾಧಾ ಹೋಗೋನ್ಲಂತೆ, ಇವನ್ ಹೊರಟೋದ?
1: ಮೂರ್ತಿ ಅವರೇ, ತುಂಬಾ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ.
0: ಕೇಳಿ.
1: ನಿಮ್ ತಂಗಿ ರಾಧಾ ಇನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ?
2: ಯಾಕೆ ಯಾಕೆ? ಒಳ್ಳೆ ಚೆನ್ನಾಗಿ ಕೇಳಿದ್ರಲ್ಲ, ನಾನು ಎಷ್ಟು ದಿವಸದ ನೋಡ್ತಾ ಇದ್ದೀನಿ. ದಿನ ದಿನಕ್ಕೂ ಅವ್ರಿಗೂ ವಯಸ್ಸಾಗ್ತಾರೆ ಅನ್ನೋ ತಿಳುವಳಿಕೆ ಬೇಡವೇ ನಿಮಗೆ?
0: ರವಿನೇ ಒಂದು ತೀರ್ಮಾನ ತಗೊಳ್ಳಿ ಅಂತ ನಾ ಇಷ್ಟು ದಿವಸ ಸುಮ್ಮನೆ ಇದ್ದೆ.
2: ನೀವು ಒಂದು ತೀರ್ಮಾನಕ್ಕೆ ಬರಲಿ ಅಂತ ಅವರು ಕಾಯ್ತಾ ಇದ್ರೆ?
0: ಅದು ಸಹಜನೇ. ರವಿ ಬೊಂಬಾಯಿಂದ ಬಂದ್ಮೇಲೆ ಒಂದ್ ಇತ್ತರ್ಥಕ್ಕೆ ಬಂದು ಮದುವೆ ಮಾಡಿ ಮುಗಿಸ್ಬಿಡೋಣ.
2: ಬೇಗ ಒಳ್ಳೆ ಕೆಲಸ ಮಾಡಪ್ಪ, ಬೇಗ ಹೋಳಿಗೆ ಊಟ ಹಾಕ್ಸು.
0: ಅದಕ್ಕೇನಂತೆ ಧಾರಾಳ
1: ದಿನಕ್ಕೆ ನಾಲ್ಕ ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಬಾಂಬೆಗ್ ಹೋಗಿ ನಾಲ್ಕು ದಿವಸ ಆಯ್ತು. ಒಂದ್ಸಲನಾದ್ರೂ ಫೋನ್ ಮಾಡ್ಬಾರ್ದಾ? ಬರ್ಲಿ, ಮಾಡ್ತೀನಿ. ಹಲೋ, ಹಲೋ ಸರ್, ಬಾಂಬೆ ಲೈನ್ ಎಲ್ಲ ಕ್ಲಿಯರ್ ಆಗಿದೆ ತಾನೆ? ನಾನು ಕೇಳ್ತಾ ಇರೋದು ಬಾಂಬೆ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಬಾಂಬೆ ಅಲ್ಲ?
0: ಎಲ್ಲ ಲೈನು ಒಂದೇ ಕಣಮ್ಮ.
1: ಓ,
0: ವಾಟ್ಸ್ ರಾಂಗ್? ಸುಮಾರು ದಿವಸ ನೋಡ್ತಿದ್ದೀನಿ, ಯಾಕೊಂಥರ ಡಲ್ ಆಗಿದೆಯಾ?
1: ಏನಿಲ್ಲ, ರವಿ ಬಾಂಬೆಗೆ ಹೋಗಿ ಒಂದು ವಾರ ಆಯಿತು. ಒಂದ್ಸಲನಾದರೂ ಫೋನು ಮಾಡಲಿಲ್ಲ, ಒಂದು ಲೆಟ್ರು ಬರೀಲಿಲ್ಲ.
0: ಒಂದು ವಾರ ತಾನೆ?
1: ಏನಣ್ಣ, ನೀನೇನೋ ಒಂದು ವಾರ ತಾನೆ ಅಂತ ಸ್ವಲ್ಪ ಹೇಳ್ಬಿಟ್ಟೆ, ಆದ್ರೆ ಅದ್ರ ವೇದನೆ ಏನು ಅಂತ ನನಗ್ ತಾನೆ ಗೊತ್ತು. ಅವ್ರು ಒಂದ್ಸಲನಾದ್ರೂ ನನ್ನನ್ನು ಮಾತಾಡಿಸ್ದೆ ನೋಡದೆ ಇರ್ತಾ ಇರ್ಲಿಲ್ಲ, ನನ್ಗ್ಯಾಕೋ ಭಯ ಆಗ್ತಿದೆ.
0: ರವಿ ಬಾಂಬೆ ಹೋಗೋದ ಕಾರಣ ನೀನ್ ತಾನೆ ಅಮ್ಮ? ಅಲ್ಲ, ಅವನಿಗೆ ಅದೆಷ್ಟು ಕೆಲಸ ಇದೆಯೋ ಯಾರು ಗೊತ್ತು? ಫ್ಯಾಕ್ಟ್ರಿ ತಗೊಳ್ಳು ಅಂತಂದ್ರೆ ಅಷ್ಟೊಂದು ಸುಲಭ ಅಂದ್ಬಿಟ್ಯಾ? ಎಲ್ಲ ಕೆಲಸ ಮುಗಿದ ಮೇಲೆ ಫೋನ್ ಮಾಡ್ಬೋದು ಅಂತ ಕಾಣುತ್ತೆ.
1: ಏನೇ ಆಗ್ಲಿ, ಅವ್ರು ನನ್ನ ಹತ್ರ ಮಾತಾಡದೇ ಇರ್ತಿರ್ಲಿಲ್ಲ.
0: ಸರಿ, ಹಾಗಾದ್ರೆ ಅವ್ರ ಮನೆಗೆ ನೀನೇ ಫೋನ್ ಮಾಡಿ ಏನಾದ್ರೂ ಮೆಸೇಜ್ ಬಂದಿತ್ತು ಅಂತ ಕೇಳಿ ತಿಳ್ಕೋಬೇಕಾಗಿತ್ತು.
1: ಅಲ್ಲೂ ಟ್ರೈ ಮಾಡಿದೆ, ರಿಂಗ್ ಆಗ್ತಿದೆ ಹೊರತು ಯಾರು ತಗೋತಾ ಇಲ್ಲ.
0: ಒಂದೊಂದ್ಸಲ ಫೋನ್ ಔಟ್ ಆಫ್ ಆರ್ಡರ್ ಆಗಿದ್ರು ರಿಂಗ್ ಆಗ್ತಾನೆ ಇರುತ್ತೆ ಕಣಮ್ಮ. ಯಾವುದಕ್ಕೂ ನೀನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಬ.
3: ಹಲೋ ರಾಧಾ, ಹಾಗಿದೆಯಾ? ನಾನೇ ಬಂದು ನೋಡ ಅಂತಿದ್ದೆ, ಬಟ್ ವಾಟ್ ಟು ಡೂ, ಐ ವಾಸ್ ಟೂ ಬಿಸಿ, ಕಂಪ್ಲೀಟ್ಲಿ ಡ್ರೌನ್ಡ್ ಇನ್ ಮೈ ಬಿಸ್ನೆಸ್. ಐ ಡೋಂಟ್ ಹ್ಯಾವ್ ಈವನ್ ಟೈಮ್ ಟು ಥಿಂಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ಏನು ಲೈಫ್ನಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ನೌ ಟೈಮ್ ಈಸ್ ವೆರಿ ಪ್ರೆಷಿಯಸ್ ರಾಧಾ, ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಈಸ್ ವೆರಿ ಪ್ರೆಷಿಯಸ್ ಅಂಡ್ ವೆರಿ ವ್ಯಾಲ್ಯೂಯಬಲ್. ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಅದು ಮತ್ತೆ ನನಗೆ ಸಿಕ್ಕೋದಿಲ್ಲ. ಯು ನೋ ಐ ಆಮ್ ಟಾಕಿಂಗ್ ಅಬೌಟ್ ಮೈ ನ್ಯೂ ಫ್ಯಾಕ್ಟ್ರಿ. ಈ ಹೊಸ ಫ್ಯಾಕ್ಟ್ರಿನ ಕೊಂಡ್ಕೊಂಡಾದ್ಮೇಲೆ ಅದರಲ್ಲಿ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆಸೆ, ಹೊಸ ಭಾವನೆ ತುಂಬಿಕೊಂಡು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಮೀಟ್ ಯು ಆಸ್ ಐ ವಾಸ್ ಡೂಯಿಂಗ್ ಬಿಫೋರ್. ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಮೊದಲ ಹಾಗೆ ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ. ಐ ಫೀಲ್ ಮನುಷ್ಯ ಒಂದು ಸ್ಟೇಟಸ್ ಬಂದ್ಮೇಲೆ ಎಲ್ಲರೂ ಹೀಗೆ ಅಂತ ಕಾಣಿಸುತ್ತೆ. ಒನ್ ಹ್ಯಾಸ್ ಟು ಅಡ್ಜಸ್ಟ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ಇನ್ ದ ಲೈಫ್. ವಾಟ್ ಡು ಯು ಸೇ?
1: ಬಾಂಬೆ ಹೋಗ್ಬಿಟ್ಟು ಬಂದ್ಮೇಲೆ ಇಂಗ್ಲಿಷ್ ತುಂಬಾ ಮಾತಾಡ್ತೀರಾ?
3: ನಾನ? ಯು ಆರ್ ರೈಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ರಾಧಾ. ಫಾರಿನ್ ನಲ್ಲಿ ಒಂದು ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ, ಅದಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಐ ಮೀನ್ ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಫಾರ್ ದ ಜರ್ನಿ ವೆನ್ ಟೈಮ್ ಪರ್ಮಿಟ್ಸ್. ಯಸ್ ಸ್ಪೀಕಿಂಗ್. ಹಾಂ ಹೇಳಿ ಮಿಸ್ಟರ್ ಮಂಜು ಘೋಷ್. ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಬಿಸ್ನೆಸ್ ಮಿಸ್ಟರ್ ಮಂಜು ಘೋಷ್. ಮತ್ತಿನ್ನೇನು ಹೇಳಿ? ಫೋನ್ನಲ್ಲಿ ಟೆಂಡರ್ ಬಗ್ಗೆ ಮಾತಾಡೋದು, ರೆಕಮೆಂಡೇಶನ್ ಕೇಳೋದು, ಇದೆಲ್ಲ ನಂಗೆ ಹಿಡಿಸೋದಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಐ ಆಮ್ ನಾಟ್ ದಟ್ ರವಿ ನೌ, ಐ ಆಮ್ ಎ ಡಿಫ್ರೆಂಟ್ ರವಿ. ಎಸ್, ಹೊಸ ಮನುಷ್ಯ, ಶ್ರೂಡ್ ಬಿಸ್ನೆಸ್ ಮ್ಯಾನ್. ಯು ಗಾಟ್ ಇಟ್? ಯು ಬೆಟರ್. ರಾಧಾ, ನೀನೇನೋ ಮಾತಾಡಬೇಕು ಅಂತ ಬಂದೆ ಅಲ್ಲ?
1: ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ.
3: ಮೀನಾ, ಇವ್ರು ಮಿಸ್ ರಾಧಾ ಅಂತ, ನನ್ನ ಪರಿಚಯ ಇರೋರು.
1: ಹಲೋ
3: ರಾಧಾ, ದಿಸ್ ಇಸ್ ಮೀನಾ, ಮೈ ನ್ಯೂ ಪಿ ಎ. ನೀನ್ ನನ್ಗೇನೋ ಹೇಳ್ಬೇಕು ಅಂತಿದ್ದಲ್ಲ, ಅದನ್ನ ಮೀನಾ ಹೇಳು, ಅವಳ ಆಮೇಲೆ ನನಗೆ ಹೇಳ್ತಾಳೆ. ಮೀನಾ, ನನ್ನ ಆಫೀಸ್ಗೆ ಕಾರ್ ಕಳಿಸ್ತೀನಿ, ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊ.
1: ಸರಿ ನೋಡಿ, ಬೇರೂಮ್ ನಲ್ಲಿ ನಿಮ್ ಹಳೆ ಬಟ್ಟೆ ಫೈಲ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡ್ಲಿ?
3: ಥ್ರೋ ಇಟ್ ಅವೇ. ಹಳೇದ್ ಯಾವುದು? ನನ್ನ ಕಣ್ಮುಂದೆ ಇರ್ಕೊಡ್ದು, ಎಲ್ಲ ತೆಗೆದು ಹೊರಗೆ ಬಿಸಾಕು.
0: ದಾದಾ, ಯಾಕಮ್ಮ, ಏನಾಯ್ತಮ್ಮ?
1: ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ಮೋಸ ಹೋಗ್ಬಿಟ್ಟೆ.
4: ಸರ್, ಏನ್ ರಂಗಣ್ಣ,
0: ಸ್ವಲ್ಪ ಹಣ ಬೇಕು.
4: ಏನ್ ರಂಗಣ್ಣ, ನಾನು ಕೇಳ್ತಾ ಇದೀಯಾ?
0: ಸರ್, ನನ್ನ ಹೆಂಡತಿ ಹುಷಾರಿಲ್ಲ, ಅವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕಾಗಿತ್ತು.
4: ನಿಮ್ಮ ಯಜಮಾನ ಇದಾನಲ್ಲ, ಕೇಳಬೇಕಾಗಿತ್ತು. ಆತ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದಾನಲ್ಲ.
0: ಅವರು ಮೊದಲ ತರ ಇದ್ದಿದ್ರೆ ಹಣ ಕೇಳ್ಬೋದಾಗಿತ್ತು ಸರ್. ಅವರು ಹೊಸ ಯಜಮಾನರಾಗಿ ಕೊಟ್ಟಿದ್ದಾರೆ, ಅದಕ್ಕೆ ಕೆಲಸದಿಂದ ತೆಗೆದು ಬಿಟ್ಟರು.
4: ಓ, ನಿನ್ನೂ ಕಳಿಸ್ಬಿಟ್ನ ರಂಗಣ್ಣ? ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಯಾರೇ ಆದರೂ ತನ್ನ ಪ್ರಾರಂಭ ಸ್ಥಿತಿಯನ್ನು ತಿಳಿದವನ್ನ ಜೊತೆಯಲ್ಲಿ ಇಟ್ಕೊಳಕ್ ಇಷ್ಟಪಡಲ್ಲ. ಅದಕ್ಕೆ ನಿನ್ನ ಕೆಲಸದಿಂದ ತೆಗೆದು ಹಾಕ್ದ. ಹಾಗೇನೆ ನನ್ನ ತಂಗಿ ರಾಧನ್ನು ಮರೆತು ಬಿಟ್ಟ.
0: ನೀವು ಹೇಳೋದೇ ನಿಜವಾದ್ರೆ ಅವನು ಸುಮ್ಮನೆ ಬಿಡಲ್ಲ. ನನಗೇನಾದರೂ ಚಿಂತೆ ಇಲ್ಲ, ಆದರೆ ಅವನ ಏಳಿಗೆ ಕಾರಣವಾದ ರಾಧಮ್ಮನ ಅವಮಾನ ಮಾಡಿದ್ನಲ್ಲ, ಅವನು ಖಂಡಿತ ಬಿಡಲ್ಲ.
5: ಮೇ ಕಮ್ ಇನ್ ಸರ್?
3: ಎಸ್ ಮಿಸ್ಟರ್ ಅರುಣ್.
5: ಏನು ಸರ್? ರಂಗಣ್ಣ ಅವ್ರ ಮನೆಗೆ ಹೋಗಿದ್ದೆ. ನೀವು ಹೇಳಿದ ಹಾಗೆ ಅವ್ರ ಹೆಂಡತಿ ಸ್ಥಿತಿ ಬಹಳ ಸೀರಿಯಸ್ ಆಗಿದೆ. ತಕ್ಷಣ ನಾನೇ ಅವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು.
3: ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮೊದಲಾಕೆ ಹುಷಾರಾಗಬೇಕು. ಬೇಕಾದ್ರೆ ಡಾಕ್ಟರ್ಗೆ ಆಪರೇಷನ್ ಮಾಡೋಕ್ಕೂ ಹೇಳಿ.
5: ಹೇಳಿದೆ ಸರ್, ಆಪರೇಷನ್ ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು.
3: ಅರುಣ್, ರಂಗಣ್ಣವ್ರಿಗೆ ಹಣ ಕೊಟ್ರ?
5: ಸರ್, ನೀವು ಕೊಟ್ಟ 5,000 ರೂಪಾಯಿ ರಂಗಣ್ಣವ್ರು ಕೊಡೋಕ್ಕೆ ಎಲ್ಲ ಕಡೆನೂ ಹುಡುಕ್ತೆ. ಬೆಳಗ್ಗೆ ಮನೆ ಬಿಟ್ಟು ಹೊರಟವರು ನಾನು ಅವ್ರ ಹೆಂಡತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದ್ಮೇಲೆ ಕೂಡ ಇನ್ನು ಮನೆ ಬಂದಿರಲಿಲ್ಲ.
6: ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನನ್ನು ಕ್ಷಮಿಸಿಬಿಡಿ. ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೆ. ನೀವು ನನ್ನ ಹೆಂಡತಿನ ಕಾಪಾಡಿ ನಿಮ್ಮ ದೊಡ್ಡ ಗುಣ ಅಂತ ತೋರಿಸ್ಬಿಟ್ರಿ ಸರ್. ನಾನು ದುಡುಕಿ ಈ ರೀತಿ ಮಾಡಿದ್ದಕ್ಕೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್, ನನ್ನನ್ನು ಕ್ಷಮಿಸಿಬಿಡಿ ಕ್ಷಮಿಸಿಬಿಡಿ.
3: ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಂತ ನಿಮ್ಮ ಮನಸ್ಸು ತುಂಬಾ ನೋವಾಗಿರ್ಬೇಕಲ್ಲ, ಅದಕ್ಕೆ ಕಾರಣ ಇದೆ. ನಾನು ಯಾವತ್ತೂ ನಿಮ್ಮನ್ನ ನನ್ನ ಕೈ ಕೈಯೊಡೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೊಂಡಿಲ್ಲ. ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಕಾಷ್ಟು ಜನ ಕಾರಣರಾಗಿದ್ದಾರೆ, ಆದರೆ ನೀವು ಒಬ್ಬರು. ನನಗೊತ್ತು, ನನಗೊತ್ತು ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮ್ಮ ಕೃತಜ್ಞತೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕಿ ಕಂಪನಿ ಪಾರ್ಟ್ನರ್ ಆಗಿ ಮಾಡಿಕೊಂಡೆ. ತಗೊಳ್ಳಿ ತಗೊಳ್ಳಿ ಹಣ, ಇನ್ಮೇಲೆ ಇದೇ ಹಣ ಪ್ರತಿ ತಿಂಗಳು ನಿಮ್ಮ ಮನೆಗೆ ತಾನಾಗೆ ಬಂದು ಸೇರುತ್ತೆ. ದಟ್ ಈಸ್ ಯುವರ್ ಶೇರ್. ರಂಗಣ್ಣವ್ರೆ, ಇಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗಬಾರ್ದು, ನನ್ನ ರಾತನ್ಗಂತೂ ಗೊತ್ತಾಗ್ಲೇಬಾರ್ದು.
6: ಸರ್, ಇಷ್ಟೊಂದು ದೊಡ್ಡ ಗುಣ ಇರೋ ನೀವು ರಾಧನ್ ಹತ್ರ ಯಾಕೆ ಸರಿಯಾಗಿ ನಡ್ಕೋತಿದ್ದೀರಾ?

0: ರಘುನೂರೇ ನೀವು ಹೊರಡಿ. ಒಂದು ನಿಮಿಷ, ಮೊದಲು ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಂಡತಿ ನೋಡಿ.
1: ಅಲ್ಲಿ ನೋಡು, ಯಜಮಾನ್ ಎಷ್ಟೊಂದು ದುಡ್ಡು ಕೊಟ್ಟಾರು ಅವನಿಗೆ.
2: ಅಲ್ಲಯ್ಯ, ಕಷ್ಟ ಸುಖ ಅಂತ ಹೇಳಿದ್ರೆ ನಮ್ಮ ಯಜಮಾನರು ಯಾವತ್ತೇ ಸಹಾಯ ಮಾಡಿಲ್ಲ.
3: ನೀನ್ ಹೇಳೋದೇನೋ ಸರಿಯನ್ನು, ಆದ್ರೆ ಈಗ ಹೇಳು.
2: ಏನ್ ಹೇಳಿ, ನಮ್ಮ ಯಜಮಾನ್ರೇನೋ ಒಳ್ಳೆಯವ್ರೆ ಕಣೋ, ಅವ್ರ ಜೊತೆ ಬಂದಿದ್ದಾಳ ನೋಡಿ ಮಿಟ್ಕಲಾಡಿ ಈ ಉಳ್ಳೆ ಅವ್ರನ್ನ ಬದಲಾಯಿಸ್ತರು.
3: ಅದ್ ಸರಿಯನ್ನು, ಹೆಂಗಸ್ರೆ ಹಿಂಗೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ತಾರ ಕಣೋ.
0: ಯಜಮಾನ್ರಿಗೆ ಏನಾದ್ರು ಹೇಳ್ಬಿಟ್ರೆ

0: ನೀನಾ ಮನೆ ಬಿಟ್ಟು ಹೋಗ್ತೀಯ ಇಲ್ಲ ಈ ಊರೇ ಬಿಟ್ಟು ಹೋಗ್ತೀಯ?
1: ನಾನು ಹೋಗ್ತಿರೋದು ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರನೇ. ನನಗೆ ಸಹಾಯ ಮಾಡಬೇಕು ಅಂದ್ಕೊಳ್ಳೋ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ನಿಂದ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟವಿಲ್ಲ.
0: ಕೆಟ್ಟ ಹೆಸರಾಗ್ಲಿ ಒಳ್ಳೆ ಹೆಸರಾಗ್ಲಿ ಯಾವುದು ಶಾಶ್ವತವಾಗಿರೋದಿಲ್ಲ. ಈಗ ನೀನ್ ನನ್ನಿಂದ ದೂರ ಹೋದ್ರೆ ಅದರಿಂದ ನನ್ ಸಹಾಯ ಆಗಲ್ಲ, ತೊಂದರೆನೇ ಆಗೋದು. ಮೀನಾ, ಎಷ್ಟೋ ದಿವಸದಿಂದ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ಯಾರ ಹತ್ರನಾದ್ರೂ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಆ ವಿಷಯನ ಈಗ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನಾನು ಬಾಂಬೆಗೆ ಬಂದು ನಿಮ್ಮ ತಂದೆ ಫ್ಯಾಕ್ಟ್ರಿನ ಆಕ್ಷನಲ್ಲಿ ತಗೊಂಡೆ. ನಿಮ್ಮ ತಂದೆ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ರು. ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದೆ.
2: ಮೀನಾ ತಗೊಮ್ಮ, ಬೀರುನಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನ ಇವರಿಗೆ ಕೊಟ್ಬಿಡು.
1: ನೀವು ಕೂತ್ಕೊಳ್ಳಿ.
2: ನನ್ನ ಕಂಪನಿ, ನನ್ನ ಮಗಳ ಭವಿಷ್ಯ ಎಲ್ಲ ಮಣ್ಣುಪಾಲಾಗೋಯ್ತು. ಇನ್ನು ನಾನು ಜೀವ ಸಹಿತ ಇರಬಾರ್ದು, ಇನ್ನು ನಾನು ಜೀವ ಸಹಿತ ಇರಬಾರ್ದು.
0: ಹೌ ಇಸ್ ಇಟ್ ಡಾಕ್ಟರ್? ಡಾಕ್ಟರ್,
3: ಈಗ ಅವ್ರಿಗೆ ಹೆಚ್ಚಾಗಿ ರಕ್ತದ ಅಗತ್ಯ ಇದೆ. ತಕ್ಷಣ ನೀವು ಅವ್ರಿಗೆ ಓ ಪಾಸಿಟಿವ್ ರಕ್ತಕ್ಕೆ ಏರ್ಪಾಡು ಮಾಡಿದ್ರೆ ತುಂಬಾ ಒಳ್ಳೇದು.
0: ನಂದು ಓ ಪಾಸಿಟಿವ್, ಎಷ್ಟು ಬೇಕಾದ್ರೆ ನಾ ಕೊಡ್ತೀನಿ,
3: ಬನ್ನಿ.
4: ಓ ಗಾಡ್, ಒಂದು ಜೀವನ ಕಾಪಾಡಬೇಕು ಅಂತ ಬಂದ ಇವರಿಗೆ ಇಂಥ ಒಂದು ಕಾಯಿಲೆ.
0: ಏನಾಯ್ತು ಡಾಕ್ಟರ್?
3: ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ಡು ಅವ್ರಿಗೆ ಸೂಟ್ ಆಗೋದಿಲ್ಲ.
0: ಯಾಕೆ? ನಂದು ಓ ಪಾಸಿಟಿವ್ ತಾನೆ ಡಾಕ್ಟರ್.
1: ಡಾಕ್ಟರ್, ಡಾಕ್ಟರ್, ಪೇಷಂಟ್ ಇಸ್ ವೆರಿ ಸೀರಿಯಸ್.

0: ಸಾರಿ ಮಿಸ್ಟರ್ ರವಿ, ನಿಮ್ ಲಡ್ಡು ಅವ್ರಿಗೆ ಸೂಟ್ ಆಗೋದಿಲ್ಲ.
1: ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರವಿ ಅನ್ನೋರ್ ಬ್ಲಡ್ನ ನೀವು ತಾನೇ ಟೆಸ್ಟ್ ಮಾಡಿದ್ದು?
2: ಎಸ್.
1: ಅವ್ರದ್ದು ಓ ಪಾಸಿಟಿವ್ ತಾನೇ?
2: ಹೌದು.
1: ಈಗ ಅಡ್ಮಿಟ್ ಆಗಿ ಒಬ್ಬ ಪೇಷಂಟ್ ಸತ್ತೋದ್ರಲ್ಲ, ಅವ್ರದ್ದು ಓ ಪಾಸಿಟಿವ್ ತಾನೆ?
2: ಹಾ ಹೌದು.
1: ಹಾಗಾದ್ರೆ ಈ ರವಿ ಅವ್ರ ಬ್ಲಡ್ ಅವ್ರಿಗೆ ಯಾಕೆ ಸರ್ ಸೂಟ್ ಆಗಲಿಲ್ಲ?
2: ನೀವ್ಯಾರು?
1: ನಾನು ಅವ್ರ ಸ್ನೇಹಿತ.
2: ಹಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್.
3: ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಡಾಕ್ಟರ್ ಮುಚ್ಚಿಡಕ್ ಪ್ರಯತ್ನ ಪಟ್ರು, ಅದು ನನಗೆ ಗೊತ್ತಾಗೋಯ್ತು ಮೀನಾ.
4: ನಾನೊಬ್ಬ ಕ್ಯಾನ್ಸರ್ ಪೇಷಂಟ್, ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಅನ್ನೋ ವಿಷಯ ನನ್ನ ರಾತನಿಗೆ ಗೊತ್ತಾದ್ರೆ ಅವಳ ಕ್ಷಣನೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಮೀನಾ. ಅದನ್ನು ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಅದಕ್ಕೋಸ್ಕರ ಅವಳಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ನಾನು ನಟಿಸ್ತಾ ಇದ್ದೀನಿ. ನಿನ್ನ ಇಲ್ಲಿಗೆ

ಕೆಟ್ಟ ಉದ್ದೇಶ ನಾನು ಅಲ್ಲ. ಇದನ್ನೆಲ್ಲ ಕೇಳಿದ್ಮೇಲೂ ಇದನ್ನೆಲ್ಲ ಕೇಳಿದ್ಮೇಲೂ ನಿನ್ನ ನನ್ನಿಂದ ದೂರ ಹೋಗ್ಬೇಕು ಅಂತಂದ್ರೆ ಧಾರಾಳಕ್ಕೆ ಹೋಗು ಮೀನಾ. ನಾನು ನಿನ್ನ ತಡೆಯೋದಿಲ್ಲ ಮೀನಾ, ನಾನು ನಿನ್ನ ತಡೆಯೋದಿಲ್ಲ. ಹೋಗು ಹೋಗು ಮೀನಾ.

0: ಯಾಕೋ ಏನು
1: ರೂಮ್ನಲ್ಲಿ ಏನ್ ನಡೀತಿದೆ ಗೊತ್ತಾ?
0: ಏನ್ ನಡೀತಾಯ್ಯೋ?
1: ದೊಡ್ಡ ವಿಷಯ. ಅಯ್ಯೋ, ದೇವಸ್ಥಾನದಾಗಿದ್ದ ಮನೆ ಯಾವ ರೀತಿ ಆಗೋಯ್ತು ನೋಡು. ಅಲ್ವೋ ಹೋಟ್ಲಲ್ಲಿ ನಡೀಬೇಕಾದ ವಿಷಯ ಎಲ್ಲ ಮನೆ ಒಳಗೆ ನಡೆಯಕ್ ಶುರುವಾಗೋಯ್ತು. ಅವಳಿದಲ್ಲ, ಅವಳು ಯಜಮಾನ ರೂಮ್ ಕರ್ಕೊಂಡು ತೂತು ತೂತು ತೂತು ಹೆಂಗಪ್ಪ ಈ ವಿಷಯ ಪಾಯ್ನಾಗ ಹೇಳೋದು?
2: ನೋಡಿ, ನಿಮ್ಮ ಯಜಮಾನ್ರ ಹತ್ರ ಹಣ ಇದೆ, ಅವ್ರು ನನ್ನನ್ನ ಇಟ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ನನ್ನ ಇಷ್ಟ ಬಂದಾಗಿರ್ತೀನಿ. ಇನ್ಮೇಲೆ ಯಾರಾದ್ರೂ ನಮ್ ವಿಷಯ ಮಾತಾಡಿದ್ರೆ ಕಟ್ಟ ಹಿಡ್ದು ಆಚೆ ತಳ್ತೀನಿ. ಹೋಗಿ ಇಲ್ಲಿಂದ,

0: ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಬಾಸ್ನ ನೋಡಕ್ಕಲ್ಲ, ನಿಮ್ಮನ್ನ ನೋಡಕ್ಕೆ.
1: ನನ್ನನ್ನ?
0: ಹೌದು, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನನ್ನ ಜೊತೆ ಬರ್ತೀರಾ ಪ್ಲೀಸ್? ಬಿಡಿರಿ.
2: ಹಲೋ ಮೀನಾ.
3: ಸರ್, ರಾಧಾ ಅವ್ರು ಬಂದಿದ್ರು. ಮೀನಾ ಅವ್ರ ಜೊತೆ ಹೊರಗಡೆ ಹೋಗಿದ್ದಾರೆ.
2: ರಾಧಾ, ಮೀನಾ ರಾಧಾ ಜೊತೆ ಹೋಗಿದ್ದಾಳ? ಮೈ ಗಾಡ್.
0: ಮೀನಾ, ಇಲ್ಲಿ ಬರ್ತಿರೋ ನಮ್ಮ ಹೆಸರುಗಳನ್ನ ನೋಡಿ, ನಮ್ಮ ಪ್ರೀತಿಗಿದೆ ಪ್ರತ್ಯಕ್ಷ ಸಾಕ್ಷಿ. ಆದ್ರೆ ನನ್ನ ಹೃದಯದಲ್ಲಿ ಅಡಗಿರೋ ಪ್ರೀತಿನ ನಿಮ್ಗೆ ಹೇಗೆ ತೋರಿಸ್ಲಿ? ಅದಕ್ಕೆ ನಾನು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದು. ಮೀನಾ, ದಯವಿಟ್ಟು ನನ್ನ ರವಿ ನನಗೆ ಬಿಟ್ಕೊಡಿ. ನಮ್ಮಿಬ್ರನ್ನು ನೀವೇ ಒಂದ್ ಮಾಡ್ಬೇಕು ಮೀನಾ, ಪ್ಲೀಸ್.
1: ಎಷ್ಟೋ ಜನ ಇದೇ ತರ ಮರಗಳ ಮೇಲೆ ಕಲ್ ಬಂಡೆಗಳ ಮೇಲೆ ಹೆಸರನ್ನ ಬರೀತಾರೆ, ಅದನ್ನೇ ಶಾಶ್ವತ ಅಂತ ಹೇಳೋಕ್ಕಾಗುತ್ತಾ? ಹೃದಯದಲ್ಲಿ ಬರಿತೀವಿ ಅನ್ನೋದು, ನೀರಿನಲ್ಲಿ ಬರೆಯೋದು ಎರಡೂ ಒಂದೇ. ನಿಮಗೆ ರವಿ ಪ್ರೇಮಿನೇ ಆಗಿರಬಹುದು, ನೀವು ಅವರಿಗೆ ಹೆಂಡತಿನೇ ಆಗಿದ್ದಿದ್ರೆ ನನ್ನ ಗಂಡನ್ನ ನನಗೆ ಬಿಟ್ಕೊಡು ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಪ್ರೀತಿಸ್ತವ್ರನ್ನ ಬಿಟ್ಕೊಡು ಅಂತ ಕೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಎಷ್ಟೋ ಹೆಂಡತಿಯರನ್ನ ಇಟ್ಕೊಳ್ಳುವಂತ ಗಂಡಸರಿರೋ ಈ ಕಾಲದಲ್ಲಿ ಮೊದಲೊಬ್ಬಳನ್ನ ಪ್ರೀತಿಸ್ತಿದ್ರು ಅನ್ನೋ ಒಂದೇ ಒಂದು ಚಿಕ್ಕ ಕಾರಣಕ್ಕೋಸ್ಕರ ಬಿಟ್ಕೊಡೋದು ಹುಚ್ಚುತನ.
0: ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ದೇವರನ್ನ ಎಷ್ಟೋ ಜನ ಭಕ್ತಿಯಿಂದ ಪೂಜಿಸ್ತಾರೆ, ಆದ್ರೆ ಆ ದೇವರನ್ನ ಮುಟ್ಟೋಕ್ಕಾಗ್ಲಿ ಜೊತೆಲಿರೋಕ್ಕಾಗ್ಲಿ ಪೂಜಾರಿಗೆ ಮಾತ್ರನೇ ಹಕ್ಕಿರೋದು.
1: ನೋಡಿ, ಆ ದೇವರೇ ಭಕ್ತರನ್ನ ಹುಡುಕೊಂಡು ಬಂದ್ರೆ ಅವನ್ನ ತಡೆಯೋ ಹಕ್ಕು ಯಾವ ಪೂಜಾರಿಗೂ ಇಲ್ಲ. ನೀವೇನೇ ಹೇಳಿ, ರವಿ ನನಗ್ ಸೇರಿದವರು, ಅವರು ನನಗೆ ಸ್ವಂತ. ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ನೀವು ಅಲ್ಲ, ನಾನು ಅಲ್ಲ, ರವಿ.
2: ಥ್ಯಾಂಕ್ ಯು ವೆರಿ ಮಚ್. ನಾನು ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೋಸ್ಕರ ನೀನು ರಾಧನ ಹತ್ರ ಎಂತೆಂಥ ಮಾತು ಕೇಳಬೇಕಾಗಿ ಬರ್ತು. ಐ ಆಮ್ ಸಾರಿ, ವೆರಿ ಸಾರಿ. ಮೀನಾ, ನಿನ್ನ ಈ ದೊಡ್ಡ ಗುಣದ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ. ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ.
4: ಹಲೋ ಗೀತಾ, ಹವ್ ಯು?
1: ಫೈನ್. ನೀವ್ ಹೇಗಿದ್ದೀರಾ?
4: ಇಲ್ಲಿವರೆಗೂ ಸುಮಾರಾಗಿದ್ದೆ, ಈಗ

0: ಮೇಲೆ 5 ವರ್ಷ ಕಡಿಮೆ ಆದಾಗಿದೆ.
1: ಯು ನಾಟಿ, ನಾನು ನೋಡಿ ಅಷ್ಟೊಂದು ಸಂತೋಷ ಆಯ್ತಾ?
0: ಹಾ, ಮತ್ತೆ ಎಂತ ಸಮಯದಲ್ಲಿ ನನ್ನ ಕಾಪಾಡಿದ್ಯಾ?
1: ಕಾಪಾಡಿದೀನ?
0: ಹಾ, ನಾನು ಒಬ್ನೇ ಇದ್ದೆ, ಮಾತಾಡಕ್ ಯಾರಿರ್ಲಿಲ್ಲ. ಈಗ ಕಂಪ್ನಿ ಸಿಕ್ತಾಗಾಯ್ತಲ್ಲ, ಅಂದ ಹಾಗೆ ಮನೆಲ್ಲ ಚೆನ್ನಾಗಿದಾರ?
1: ಓ ಎಸ್, ಎಲ್ಲ ಚೆನ್ನಾಗಿದ್ದಾರೆ.
0: ಅದೇ ಮನೆ ತಾನೆ? ಸೊ ಸಿ ಟುಮಾರೋ ಇನ್ ಯುವರ್ ಹೌಸ್, ಓಕೆ?
1: ಸೊ ಹೊರಟ್ರ ನೀವು?
0: ಹಾ, ಓ ಮೈ ಟೈಮ್ ಇಸ್ ಅಪ್. ಸಿ ಯು. ಬೈ.
1: ರೈಟ್.
0: ಸಿ ಯು.
1: ಓಕೆ.
2: ಯಾವ ಹುಡುಗಿನ ಬಿಡಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ.
1: ಎಸ್.
2: ಈಗ ನಿಮ್ಮ ಹತ್ರ ಮಾತಾಡ್ ಹೋದ್ನಲ್ಲ, ಅವನ್ ನಂಬೇಡಿ. ಅವನೊಬ್ಬ ಅಯೋಗ್ಯ. ಯಾವುದೇ ಹುಡುಗಿ ಸಿಕ್ಕರು ಅವ್ರನ್ನ ನಂಬಿಸಿ ಮೋಸ ಮಾಡೋದೆ ಅವನ ಕೆಲಸ. ನೀವು ತಿಳ್ಕೊಂಡಿರೋ ಹಾಗೆ ಅವನ ಹೆಸರು ಸುರೇಶ ಅಲ್ಲ.
1: ಅವ್ರು ತಿಳ್ಕೊಂಡಿರೋ ಹಾಗೆ ನನ್ನ ಹೆಸರು ಗೀತಾನೂ ಅಲ್ಲ. ಹೌದು, ನಾನು ಅವ್ರನ್ನ ಮೊದಲನೇ ಸಲ ಒಂದು ಅಂಗಡಿಯಲ್ಲಿ ಮೀಟ್ ಮಾಡಿದೆ. ನನ್ನ ಫ್ರೆಂಡ್ನ ಲಕ್ಷ್ಮಿ ಅಂತ ಕರೆದ್ರು. ಅಷ್ಟೇ ಅಲ್ಲ, ತುಂಬಾ ಪರಿಚಯ ಇರೋರ ಹಾಗೂ ಮಾತಾಡಿದ್ರು. ಆಮೇಲೆ ನಾನು ಅವಳನ್ನ ಯಾರೇ ಇವ್ರು ಅಂತ ಕೇಳಿದ್ದಕ್ಕೆ ನನಗೆ ಇವ್ರು ಗೊತ್ತಿಲ್ಲ, ನಂಗೆ ಪರಿಚಯನೇ ಇಲ್ಲ ಅಂತ ಹೇಳಿದ್ಲು. ಹುಡುಗಿರ್ ಗುಂಪಾಗಿದ್ದಾಗ ಯಾವ್ದಾದ್ರೂ ಒಂದು ಕಾಮನ್ ಹೆಸರು ಕೂಗೋದು, ಅವ್ರು ತಿರುಗಿ ನೋಡಿದಾಗ ಅವ್ರ ಹತ್ರ ಒಂದ್ ನಿಮಿಷ ಮಾತಾಡಿ ಹೋಗೋದು ಇವ್ರ ಹಾಬಿ ಅಂತ ನನಗೆ ಅವತ್ತು ಗೊತ್ತಾಯ್ತು. ಮತ್ತೆ ನಾನು ಅವ್ರನ್ನ ಬಾಂಬೆಲಿ ಒಂದು ಹಾಸ್ಪಿಟಲ್ ಅಲ್ಲಿ ಮೀಟ್ ಮಾಡಿದೆ. ಅವರೊಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ಡಾಕ್ಟ್ರೆ ಅವ್ರ ಹತ್ರ ಹೇಳೋದನ್ನ ಕೇಳಿ ನನ್ನಿಂದ ನಂಬೋಕೆ ಆಗ್ಲಿಲ್ಲ. He's a bad cancer patient.
2: ಸರ್, ರವಿ, ಈಗ ಮುಚ್ಚಿಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ.
0: ಸರ್, ಯಾಕೆ ಸರ್ ಕಣ್ಣಲ್ಲಿ ನೀರು? ರಾಧಾ ಹುಷಾರಾಗಿದ್ದಾಳೆ.
2: ಅವಳು ಹುಷಾರಾಗೇ ಇದ್ದಾಳೆ, ಆದ್ರೆ ನಿಮ್ಮ ಸ್ಥಿತಿ ನೋಡಿ ನನಗೆ ಸಂಕಟ ಆಗ್ತಿದೆ ರವಿ. ದೇವರು ನಿಮ್ಮಂಥವ್ರಿಗೆ ಈ ತರ ಕಾಯಿಲೆ ಕೊಡಬಾರ್ದಾಗಿತ್ತು. ನಿಜ ಏನು ಅಂತ ತಿಳ್ಕೊಳ್ಳದೆ ನಿಮ್ಮನ್ನು ದ್ವೇಷ ಮಾಡ್ತಿದ್ದವ್ರ ಪೈಕಿ ನಾನು ಒಬ್ಬ. ರವಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ.
0: ಸರ್, ನಿಮ್ಗೆ ಈ ವಿಷಯ ಗೊತ್ತಾಗಿದೆ ಅಂದಮೇಲೆ ರಾಧನ್ಗೂ ಈ ವಿಷಯ?
2: ಇಲ್ಲ ರವಿ, ಅವಳಿಗೆ ಈ ವಿಷಯ ಗೊತ್ತಿಲ್ಲ. ಬಾಂಬೆ ಹಾಸ್ಪಿಟಲ್ ನಿಮ್ಮನ್ನು ನೋಡಿದ ಒಂದು ಹುಡುಗಿ ನಿಮ್ಮ ವಿಷಯ ಎಲ್ಲ ನನಗೆ ಹೇಳಿದ್ಲು.
0: ಬಾಂಬೆಲಿ ನನ್ನನ್ನು ನೋಡಿದ ಹುಡುಗಿನ? ಅವಳಿಗೆ ನನ್ನ ವಿಷಯ ಹೇಗೆ ಗೊತ್ತು? ಯಾರವಳು?
2: ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪಾರ್ಟಿಲಿ ನಿಮಗೆ ಗೊತ್ತಿಲ್ಲದಿರೋ ಹುಡುಗಿ ಹತ್ರ ಮಾತಾಡಿ ನೀವು ಹೊರಟೋದ್ರಿ, ಆದರೆ ಅದೇ ಹುಡುಗಿ ನನಗೆಲ್ಲ ಹೇಳಿದ್ಲು.
0: ಸರ್, ಸರ್, ದಯವಿಟ್ಟು ದಯವಿಟ್ಟು ರಾಧನಿಗೆ ಮಾತ್ರ ವಿಷಯ ಹೇಳ್ಬೇಡಿ ಸರ್, ಪ್ಲೀಸ್.
2: ಇಲ್ಲ ರವಿ, ಹೇಳಲ್ಲ. ಅವಳು ನಿಮ್ಮನ್ನು ಮರೀಬೇಕು, ಅವಳು ನಿಮ್ಮನ್ನು ದ್ವೇಷಿಸಬೇಕು ಅಂತ ನಿಮ್ಮ ನೋವನ್ನೆಲ್ಲ ನುಂಗ್ಕೊಂಡು ಬೇರೊಬ್ಬರನ್ನು ಪ್ರೀತಿಸ್ತಿರೋ ಹಾಗೆ ನೀವು ನಾಟಕ ಆಡ್ತಿರೋವಾಗ ನಾ ನಿಮ್ಮ ನಾಟಕಕ್ಕೆ ನಾನು ಅಂಕದ ಪರದೆ ಹಾಕೋಲ್ಲ ರವಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹತ್ರ ನಂದು ಸ್ಮಾಲ್ ರಿಕ್ವೆಸ್ಟ್. ಸಾವನನ್ನು ಹುಡ್ಕೊಂಡು ಬರೋದಕ್ಕಿಂತ ಮುಂಚೆ ನಾನು ರಾಧಾ ಮದುವೆ ನೋಡಬೇಕು, ಅದೇ ನನ್ನ ಆಸೆ. ಏರ್ಪಾಡು ಮಾಡಿ ಸರ್, ಪ್ಲೀಸ್.
2: ರಾಧಾ ಇದಕ್ಕೆ ಒಪ್ಕೋತಾಳ?
0: ಹೇಗಾದರೂ ಮಾಡಿ ನೀವೇ ಅವಳನ್ನ ಒಪ್ಪಿಸ್ಬೇಕು ಸರ್.
2: ಪ್ರಯತ್ನ ಪಡ್ತೀನಿ
0: ಸರ್. ಒಂದು ನಿಮಿಷ. ನಿಮ್ಮ ಸಹಾಯದಿಂದ ತಗೊಂಡ ಎಲ್ಲ ಲಾರಿಗಳನ್ನು ನಿಮ್ಮ ಹೆಸರಿಗೆ ಬರೆದಿದ್ದೀನಿ. ಇದು ನೀವು ತಗೊಳ್ಳೇಬೇಕು. ರಾಧಾ ಮದುವೆಲಿ ರಾಧನ್ಗೊಂದು ದೊಡ್ಡ ಬಹುಮಾನ ಕೊಡಬೇಕು ಅಂತ.
2: ರವಿ, ಏನಿದೆಲ್ಲ?
0: ನನ್ನ ಸಂತೋಷಕ್ಕೆ, ನನ್ನ ತೃಪ್ತಿಗೆ ಇದನ್ನೆಲ್ಲ ನೀವು ತಗೊಂಡ್ರೆ ನಾನು ಇನ್ನೊಂದು 10 ದಿವಸ ಜಾಸ್ತಿ ಬದುಕ್ತೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದನ್ನೆಲ್ಲ ನೀವು ಬೇಡ ಅಂದ್ಬಿಟ್ರೆ ಆ ನಿರಾಸೆ ನೋವು ನನ್ನ ಇವತ್ತೆ ಕೊಂದ್ಬಿಡುತ್ತೆ ಸರ್.
2: ಆಗಲಿ ರವಿ, ಇದರಿಂದ ನಿಮಗೆ ಸಂತೋಷ ಆಗೋದಾದರೆ ಖಂಡಿತ ತಗೋತೀನಿ.

0: ರಾಧಾ ಮದುವೆ ಆಗೋವರೆಗೂ ಈ ಫೈಲ್ನ ಅವಳು ಕಣ್ಣಿಗೆ ಬೀಳ್ದಿರೋ ನೋಡ್ಕೊಳ್ಳಿ. ಯಾಕೆಂದ್ರೆ ನನ್ನ ರಾಧಾ ತುಂಬಾ ಸೂಕ್ಷ್ಮ.
1: ರಾಧಾ, ನಾನು ರವಿನ ನೋಡಿದೆ, ಅವನ ಜೊತೆಲಿ ಮಾತಾಡಿದೆ. ರವಿ ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗ್ಬಿಟ್ನಮ್ಮ. 28ನೇ ತಾರೀಕು ಅವನ ಮದುವೆ ಫಿಕ್ಸ್ ಆಗಿದೆಯಂತೆ. ನೀವು ರಾಧಾ ಇಬ್ರು ಬನ್ನಿ ಅಂತ ನನಗೆ ಹೇಳ್ದ. ಅದಕ್ಕೆ ನಾನು, ರಾಧಾ ಒಬ್ಳೆ ಬರಲ್ಲ ಕಣ, ಅವಳ ಜೊತೆಯಲ್ಲಿ ಅವಳ ಗಂಡನೂ ಬರ್ತಾನೆ ಅಂತ ಹೇಳಿದೆ. 28ನೇ ತಾರೀಕು ಅವನ ಮದುವೆ ಆದ್ರೆ 3 ದಿವಸಕ್ಕೆ ಮುಂಚೆನೆ ನಿನ್ನ ಮದುವೆ ಮಾಡಿ ಮುಗಿಸಿಬಿಡ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅವನಿಗೊಂದು ಮೀನ ಸಿಕ್ಕಿದ್ರೆ ನನ್ನ ತಂಗಿಗೊಬ್ಬ ಕೃಷ್ಣ ಸಿಗದೆ ಹೋಗ್ತಾನ.
2: ಕೃಷ್ಣನ?
1: ಹೌದು ರಾಧಾ, ನಿನ್ನತ್ತಿಗೆ ತಮ್ಮ ಕೃಷ್ಣ.
2: ಅಣ್ಣ, ರವಿ ಇಂಥ ತೀರ್ಮಾನಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಅದನ್ನ ನಂಬಿಕೊಂಡು ಇಂಥ ದ್ರೋಹ ಮಾಡೋದಾ?
1: ರಾಧಾ, ಒಂದು ಸಣ್ಣ ಕಬ್ಬಿಣ ತುಂಡು ನನ್ನಂಥ ದೊಡ್ಡ ಮರವನ್ನೇ ಕತ್ತರಿಸ್ಬಿಡುತ್ತಲ್ಲ ಅಂತ ಚಿಂತೆ ಮಾಡ್ತೀಯ ಹೊರತು, ಆ ಕೊಡ್ಲಿಗೆ ಒಂದು ಮರದ ತುಂಡು ಸೇರಿದ್ರೇನೆ ಅದು ತನ್ನನ್ನು ಉರುಳಿಸೋಕಾಗೋದು ಅಂತ ಆ ಮರ ಮರೆತು ಬಿಡುತ್ತೆ. ಪ್ರೀತಿ ಅನ್ನೋ ಮರನ ರವಿ ಕತ್ತರಿಸಾಕೋದಿಕ್ಕೆ ನಿನ್ನ ಹಾಗೆ ಒಂದು ಹೆಣ್ಣು ತಾನೇ ಕಾರಣ. ಅದನ್ನೆಲ್ಲ ಯೋಚನೆ ಮಾಡದೆ ಮುಂದೆ ಬದುಕೋದ್ನು.
2: ಅಣ್ಣ, ನಿನ್ನ ತೀರ್ಮಾನನೇ ನನ್ನ ತೀರ್ಮಾನ. ಇನ್ಮೇಲೆ ನಿನ್ನ ಗೌರವಕ್ಕೆ ಕಳಂಕ ತರೋ ಯಾವ ಕೆಲಸನೂ ನಾನು ಮಾಡಲ್ಲ. ನನ್ನ ಮದುವೆಗೆ ಏರ್ಪಾಡ್ ಮಾಡಿ.
3: ಫ್ಯೂಚರ್ ಬಾಸ್ ಬರ್ತಾ ಇದ್ದಾರಪ್ಪ, ಈಗಿಂದ ಮರ್ಯಾದೆ ಕೊಟ್ರೆ ತುಂಬಾ ಒಳ್ಳೇದು.
4: ಇಷ್ಟು ದಿವಸ ಬಾಸ್ ಟೇಬಲ್ ಎದುರಿಗೆ ಕೂತ್ಕೋತಿದ್ರು, ಇನ್ಮೇಲೆ ಬಾಸ್ ಬೆಡ್ ಮೇಲೆ ಕೂತ್ಕೋಬಹುದು.
3: ತುಂಬಾ ಕಿಲಾಡಿ, ಬರ್ತಾ ಇದ್ದಾಗೆ ರಾಧಾ ಅವ್ರಿಗೆ ಕೊಟ್ಬಿಟ್ರಲ್ಲ.
4: ರಾಧಾ ಅವರ ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು?
3: ಊರಲ್ಲ ಇದೇ ವಿಷಯ ಎಲ್ಲ ಮಾತಾಡ್ಕೊತಾ ಇರೋದು.
5: ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಸಂತೋಷ ಪಡೋದೆ ನಿಮ್ ಕೆಲ್ಸನ? ನಿಮ್ಗೆ ಯಾರಿಗೂ ಹಕ್ಕು ತಂಗಿರಿಲ್ಲ? ಒಂದು ಗಂಡು ಹೆಣ್ಣಿಗೆ ಇಲ್ಲದೆ ಇರೋ ಸಂಬಂಧ ಕಟ್ಟಿ ಮಾತಾಡೋದ್ರಿಂದ ನಿಮಗ್ ಮನೋರಂಜನೆ ಸಿಗ್ಬೋದು, ಆದ್ರೆ ನೀವಾಡೋ ಈ ಮಾತು 10 ಜನರ ಕಿವಿಗೆ ಬಿದ್ದರೆ ಆಕೆ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪ ಏನಾದ್ರೂ ಯೋಚನೆ ಮಾಡಿದಿರಾ? ಆಕೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಒಂದ್ ಸರಿ ಮಾಡ್ತೀರಾ? ನಿಮ್ಗೆ ಯೋಗ್ಯತೆ ಇದೆಯಾ?
0: ವೆಲ್ ಸೆಡ್ ಅರುಣ್, ಚೆನ್ನಾಗಿ ಹೇಳಿದೆ. ಇಷ್ಟು ದಿವಸ ನನಗೋಸ್ಕರ ನೀವು ಊರಿನವ್ರಿಗೆಲ್ಲ ಕೆಟ್ಟೊಳಗೆ ಸಾಕು, ಇನ್ಮೇಲಾದ್ರೂ ನಿನ್ನ ಬಾಳಿನ ದಾರಿನ ನೀನು ನೋಡ್ಕೊಳ್ಳೋದು ಒಳ್ಳೇದು. ಆದ್ರೆ ಒಂದು ಮಾತು ಮೀನ, ನಿನಗಿಷ್ಟ ಆದವ್ರನ್ನ ನೀವು ಮದುವೆ ಮಾಡ್ಕೊಳ್ಳೋದಕ್ಕಿಂತ ನಿನ್ನನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ವಾಟ್ ಯು ಸೇ ಅರುಣ್?

ರವಿ, ಮೊದಲನೇ ಲಗ್ನ ಪತ್ರಿಕೆಯಲ್ಲಿ ದೇವರ ಹೆಸರು ಬರೆದು ದೇವರ ಮನೆಯಲ್ಲಿ ನೆಡೋಣ ಅಂತ ಅನ್ಕೊಂಡೆ. ಆದ್ರೆ ಅದಕ್ಕಿಂತ ಮೊದಲು ಆ ಪತ್ರಿಕೆನ ನಿಮಗೆ ಕೊಡೋದೇ ಸರಿ ಅಂತ ಇಲ್ಲಿಗೆ ಬಂದೆ. 25ನೇ ತಾರೀಕು ನನ್ನ ತಂಗಿ ಮದುವೆ. ದಯವಿಟ್ಟು ನೀವು ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು.

ಎಮೋಷನಲ್ ಮಿಸ್ಟರ್ ಮೂರ್ತಿ, ಸಮಾಧಾನ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ಬಯಸೋದೆಲ್ಲ ನಡೆದು ಬಿಟ್ರೆ ದೇವ್ರನ್ನ ಯಾರು ಜ್ಞಾಪಿಸ್ಕೋತಾರೆ? ಅವನೇನೇ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನ ದೇವ್ರಲ್ವಾ.

0: ಅಣ್ಣನ್ ಫ್ರೆಂಡ್ಸ್ ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ, ಸ್ವಲ್ಪ ನೀವೇ ಬರ್ಕೊಡಿ.
1: ನಂಗೆ ತುಂಬಾ ಕೆಲಸ ಇದೆಯಮ್ಮ. ಮೇಲೆ ಬೀರೂನಲ್ಲಿ ನಿಮ್ಮ ಅಣ್ಣನ್ ಡೈರಿ ಇದೆ, ಅದರಲ್ಲಿ ಎಲ್ಲ ಅಡ್ರೆಸ್ಸು ಇದೆ. ನೀನೇ ತಗೊಂಡು ಬರೆದ್ಬಿಡು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಹಿಂದಿಯ ಮಧುರ ಗೀತೆಗಳನ್ನು ಕೇಳುವ ಸಮಯ. ಮೊದಲಿಗೆ ಕೇಳಿ ಓ ಕೌಂತಿ ಚಿತ್ರದ ಗೀತೆ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ರಾಜ್ ಮೆಹಂದಿ ಅಲಿ ಖಾನ್ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ನೀವು ಕೇಳಿದಂತಹ ಗೀತೆ ಹಮ್ ಆಪ್ಕೆ ಹೇ ಕೌನ್ ಚಿತ್ರದ ಗೀತೆ ಆಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇದಕ್ಕೆ ಧ್ವನಿಯಾಗಿದ್ದರು. ದೇವ್ ಕೊಹ್ಲಿ ಅವರ ಸಾಹಿತ್ಯ ಹಾಗೆಯೇ ರಾಮ್ ಲಕ್ಷ್ಮಣ್ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು.

ಈಗ ಕೇಳಿ ಜೋ ಜಿತಾ ಹುವಾ ಸಿಕಂದರ್ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೆ ಸದನ್ನಾ ಸರಗಮ್ ಅವರ ಧ್ವನಿಯಲ್ಲಿ, ಮರೋಜ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತ ಇರುವಂತಹ ಗೀತೆ.

ಈಗ ಪ್ರಸಾರವಾದ ಗೀತೆ ಜೋದ ಅಕ್ಬರ್ ಚಿತ್ರದ್ದು. ಜಾವೇದ್ ಅಲಿ ಅವರ ಕಂಠದಲ್ಲಿ ಮೂಡಿಬಂತಹ ಈ ಗೀತೆಗೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಎ ಆರ್ ರಹಮಾನ್ ಅವರ ಸಂಗೀತ ಇತ್ತು. ಈಗ ನಮ್ಮ ಮುಂದಿನ ಗೀತೆ ತಗೋಣ. ಬುದ್ಧ ಮಿಲ್ಗಯ ಚಿತ್ರದ ಗೀತೆಯನ್ನು ಕೇಳೋಣ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜೋರಹ ಅವರ ಸಾಹಿತ್ಯಕ್ಕೆ ಬುರ್ಮನ್ ಆರ್ ಡಿ ಅವರ ಸಂಗೀತ ಇರುವಂತಹ ಗೀತೆ.

ಈಗ ಕೇಳಿ ರೆಹನ್ ರೆಹನಾ ಹೇ ತೆರೆ ದಿಲ್ ಮೇ ಚಿತ್ರದ ಗೀತೆಯನ್ನ ಬಾಂಬೆ ಎಸ್ ಜಯಶ್ರೀ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯ, ಹ್ಯಾರಿಸ್ ಜಯರಾಜ್ ಅವರ ಸಂಗೀತ ಇರುವಂತಹ ಗೀತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈಗ ಕೇಳಿ ದಿಲ್ವಾಲೆ ದುಲ್ಹನ್ ಲೆ ಜಾಯೆಂಗೆ ಚಿತ್ರದ ಗೀತೆಯನ್ನು ಕುಮಾರ್ ಸನ್ನು ಹಾಗೆ ಲತಾ ಮಂಗೇಶ್ವರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಯಾದೋಂಕಿ ಭಾರತ್ ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಮಜೋರಹ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಇದುವರೆಗೂ ಹಿಂದಿಯಲ್ಲಿ ಪ್ರಸಾರವಾದ ಮಧುರ ಗೀತೆಗಳನ್ನು ಆಲಿಸಿದಿರಿ. ಸಮಯ 10 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ ಆರಂಭಿಸಿದ್ದು, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ ತಲುಪಿದ್ದಾರೆ. ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶೌಕತ್ ಮಿರ್ಜಯೋಯೇವ್ ಅವರೊಂದಿಗೆ ಪ್ರಧಾನಿ ಅವರು ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬೆಂಗಳೂರು ನಗರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ, ಖಾಲಿ ನಿವೇಶನಗಳ ಸ್ವಚ್ಛತೆ ಹಾಗೂ ಬಿಡಾಡಿ ವಾಹನಗಳ ತೆರವು ಕಾರ್ಯದಲ್ಲಿ ಬೇಜವಾಬ್ದಾರಿತನ ತೋರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿಂದು ದಿಶಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಪ್ರತಿದಿನ ಮಧ್ಯಾಹ್ನ 3:30 to 5:30 ಕಡ್ಡಾಯವಾಗಿ ಕಚೇರಿಯಲ್ಲಿ ಹಾಜರಿದ್ದು ಸಾರ್ವಜನಿಕರ ಅಹವಾಲನ್ನು ಆಲಿಸಬೇಕು ಎಂದು ಪೌರಾಡಳಿತ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಮನಗರದಲ್ಲಿ ತಾಲೂಕು ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರ್ಕಾರಿ ಯೋಜನೆಗಳು, ಕಾಮಗಾರಿಗಳು ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಮಾಹಿತಿ ಹಕ್ಕು ಕಾಯ್ದೆ 2005 ಕೇಳಿ ಪಡೆಯುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕಾಗಿದೆ ಎಂದು ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ಡಾ ಮಹೇಶ ವಾಳ್ವೇಕರ್ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ 2005 ಕುರಿತ ಜಾಗೃತಿ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅರ್ಹ ವಿದ್ಯಾರ್ಹತೆ ಇಲ್ಲದೆ ಅಕ್ರಮವಾಗಿ ವೈದ್ಯ ವೃತ್ತಿ ನಡೆಸುತ್ತಿರುವ ನಕಲಿ ವೈದ್ಯರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿಶೇಷ ಪಡೆ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಂಸಿ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 10:04. ಇನ್ನೀಗ ಕೇಳುವಿರಿ ಪ್ರೇಮ ನಿನಾದ ಕಾರ್ಯಕ್ರಮ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಜ ಅರ್ಥ ಅಂದರೆ ಪ್ರೇಮದ ನಿಜ ಅರ್ಥವನ್ನು ತಿಳಿಸುವಂತಹ ಸುಮಧುರ ಗೀತೆಗಳನ್ನು ಕೇಳ್ತಾ ಸಾಗೋಣ. ಈಗ ಮೊದಲಿಗೆ ಕೇಳಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಅಭಿಮನ್ಯು ಚಿತ್ರದ ಗೀತೆಯನ್ನು. SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಮಂಜುಳಾ ಗುರುರಾಜ್ ಅವರು ಸಹ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ನೀಡಿದ್ದಾರೆ.

ಈಗ ನೀವು ಕೇಳಿದಂತಹ ಗೀತೆ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಚಿಯುದಯಶಂಕರ್ ಅವರ ಸಾಹಿತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು. ಇನ್ನು ನಮ್ಮ ಮುಂದಿನ ಗೀತೆಯನ್ನು ನೋಡೋದಾದರೆ ದೊರೆ ಚಿತ್ರದ್ದು. ಮನು ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬಂದಿತ್ತು. ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

ಈಗ ನೀವು ಕೇಳಿದಂತಹ ಗೀತೆ ಕೆಂಪು ಸೂರ್ಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರು ಧ್ವನಿಯಾಗಿದ್ರು. ಚಿ ಉದಯ ಶಂಕರ್ ಅವರ ಸಾಹಿತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು. ಈಗ ಕೇಳಿ ಮುತ್ತಿನಂತ ಹೆಂಡತಿ ಚಿತ್ರದ ಗೀತೆಯನ್ನು. ಈ ಒಂದು ಗೀತೆಗೆ ಮನು ಅವರು ಧ್ವನಿಯಾಗಿದ್ದಾರೆ, ಹಾಗೆ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಈ ಚಿತ್ರಕ್ಕಿದೆ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 10:30. ನಾವು ಯಾವ ಕಾರ್ಯಕ್ರಮದಲ್ಲಿದ್ದೀವಿ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಯಾವುದು ವಿಶೇಷ? ಅದು ಅಂದರೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಹೌದು, ಪ್ರೇಮದ ನಿಜ ಅರ್ಥವನ್ನು ತಿಳಿಸುವಂತಹ ಸುಮಧುರ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಆನಂದಿಸ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಈಗ ಇನ್ನೊಂದು ಗೀತೆ, ಶಿವಶಂಕರ್ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಮಂಜುಳಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

0: ಈಗ ಪ್ರಸಾರವಾದಂತಹ ಗೀತೆ ಮೂರು ಜನ್ಮ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಒಂದು ಗೀತೆಗಿತ್ತು. ಈಗ ಕೇಳಿ ಜೀವನ ಮೈತ್ರಿ ಚಿತ್ರದ ಗೀತೆ, ಮಾಲ್ಗುಡಿ ಸುಭಾಷ್ ಅವರ ಧ್ವನಿಯಲ್ಲಿ, ಗೀತಾಪ್ರಿಯ ಅವರ ಸಾಹಿತ್ಯ, ರಾಜಹಂಸ ಅವರ ಸಂಗೀತ.
1: 3, 4.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥವನ್ನು ತಿಳಿಸುವಂತಹ ಸುಮಧುರ ಗೀತೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಈಗ ನೀವು ಆಲಿಸಿದಂತಹ ಗೀತೆ ಪೊಲೀಸ್ ಹೆಂಡತಿ ಚಿತ್ರದ್ದು. ಮನು ಹಾಗೆ ರಾಧಿಕಾ ಅವರು ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೆ ಎಂ ರಂಗರಾವ್ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು. ಈಗ ಕೇಳಿ ಪ್ರತಾಪ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸರೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಗೀತೆ ಈಗ ಪ್ರಸಾರ ಆಗಲಿದೆ. ಇಷ್ಟು ಹೊತ್ತು ಕಾರ್ಯಕ್ರಮ ಆಲಿಸಿದ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಧನ್ಯವಾದಗಳು. ಈಗ ಕೇಳಿ ತಾಯಿ ಇಲ್ಲದ ತವರು ಚಿತ್ರದ ಗೀತೆಯನ್ನ. ರಾಜೇಶ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಗ್ರಾಮ ಸಭೆಗಳು ಮತ್ತು ಪಂಚಾಯತ್ಗಳ ಮೂಲಕ ಸ್ಥಳೀಯ ಆಡಳಿತ ಮತ್ತು ನಾಗರಿಕ ಭಾಗಿತ್ವದ ಮೇಲೆ ನಂಬಿಕೆ ಇಟ್ಟಿದ್ದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಬಣ್ಣಿಸಿದ್ದಾರೆ. ವಿಧಾನಸೌಧದಲ್ಲಿಂದು ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಆಲೋಚನೆ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಮೇಲ್ದರ್ಜೆಗೇರಿರುವ ಚಾಮರಾಜನಗರದ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ವೀಕ್ಷಣೆ ಮಾಡಿದರು. ಬೆಂಗಳೂರಿನ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ರೈಲ್ವೆ ನಿಲ್ದಾಣದಲ್ಲಿ ಕೈಗೊಂಡಿರುವ ನೂತನ ಪ್ಲಾಟ್ಫಾರ್ಮ್, ದಿವ್ಯಾಂಗರಿಗೆ ನಿರ್ಮಿಸಿರುವ ನೂತನ ಮಾರ್ಗ ಮತ್ತು ಪ್ರಯಾಣಿಕರಿಗೆ ಕಲ್ಪಿಸಿರುವ ಸೌಲಭ್ಯಗಳನ್ನು ವೀಕ್ಷಣೆ ಮಾಡಿದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ, ಅಭಿವೃದ್ಧಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿಯಲ್ಲಿ ವಿನಾಯಿತಿ ಘೋಷಿಸಿದ್ದಾರೆ. ಬೀಡಾಡಿ ವಾಹನಗಳ ಕುರಿತು ಅಸ್ತ್ರಂ ತಂತ್ರಾಂಶದಲ್ಲಿ ದೂರು ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಸೂಚಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅನೇಕ ಬೀಡಾಡಿ ವಾಹನಗಳಿಗೆ ನೋಟಿಸ್ ನೀಡಿಲ್ಲ ಹಾಗೂ ತಂತ್ರಾಂಶದಲ್ಲಿ ದಾಖಲಿಸಿಲ್ಲ. ಇದೇ ರೀತಿ ಮುಂದುವರಿದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರದೆ ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.